0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನ ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 27 ಆಗಸ್ಟ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿ ಇದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 ರಿಂದ 2:00 ವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ, 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಸಾಯಿನಾಥನೇ ಮಹಾಗುರುವು ನಿನಯ್ಯ ಬಾರು ಬಾಬನೇ ನೀ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಏಳು ಜನ್ಮ ಸಾಲದು ನಿನ್ನ ಪಾಡಲು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸಾಯಿನಾಥನೇ ನಮೋ ನಮೋ, ಶ್ರೀ ಭಕ್ತ ಪಾಲನೇ ನಮೋ ನಮೋ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಶಿರಡಿ ವಾಸ ಶ್ರೀ ಸಾಯಿಬಾಬಾ ಕರುಣಯ್ಯ ತೋರಯ್ಯ, ಭಕ್ತರ ಬಾಂಧವ ಬಾರಯ್ಯ, ಕೇಳಿ ಈ ಒಂದು ಗೀತೆಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಾಣಿಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಕಲಿಯುಗ ದೇವನು ಶ್ರೀ ಸಾಯಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಎದೆ ತುಂಬಿ ಭಕ್ತಿ ಬಂದಾಗ ಎರಡಕ್ಷರ ಬಂದಿತು, ಏಳೇಳು ಜನ್ಮದ ತಪದ ಪುಣ್ಯದ ಫಲ ತಂದಿತು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮನೋಧ್ವನಿ 90.5. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಮನಸೆ ಭಜಿಸು ಗುರುಚರಣ, ದುಸ್ತರ ಭವ ಸಾಗರ ತರಣ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಮಕ್ಕಳೇ ಭವಿಷ್ಯದ ಬೆಳಕು. ಮಕ್ಕಳೇ ಭವಿಷ್ಯದ ಬೆಳಕು ಎಂಬುದು ಅನುಭವದ ಮಾತು. ಈ ಅನುಭವ ಸತ್ಯವನ್ನು ಅರಿತವರು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ. ಚೆನ್ನಾಗಿ ಬೆಳೆಸುವುದೆಂದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವುದು, ಅವರ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಪೂರಕವಾಗುವ ಸಂಪೂರ್ಣ ಶಿಕ್ಷಣವನ್ನು ನೀಡುವುದು ಎಂದರ್ಥ. ಆದರೆ ಪಾಲಕರು ಮಕ್ಕಳ ಮೇಲೆ ಯಾವುದನ್ನೂ ಒತ್ತಾಯಪೂರ್ವಕವಾಗಿ ಹೇರಬಾರದು. ಮಕ್ಕಳ ಅಭಿರುಚಿ ಹಾಗೂ ಸಾಮರ್ಥ್ಯಗಳನ್ನು ಪೋಷಿಸುವಂಥ ಶಿಕ್ಷಣವನ್ನು ಅವರಿಗೆ ನೀಡಬೇಕು. ಅಗತ್ಯದ ಆತ್ಮವಿಶ್ವಾಸವನ್ನು ಅವರಲ್ಲಿ ತುಂಬಿ ಇಂದಿನ ಸ್ಪರ್ಧಾತ್ಮಕ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಮಕ್ಕಳನ್ನು ಸಜ್ಜುಗೊಳಿಸಬೇಕು. ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸುವ ಪೂರ್ವದಲ್ಲಿ ಅವರ ನಿಜವಾದ ಆಸಕ್ತಿ ಏನಿದೆ ಎಂಬುದನ್ನು ಪಾಲಕರು ಗಮನಿಸಬೇಕು. ಎಲ್ಲರೂ ವೈದ್ಯಕೀಯ, ಎಂಜಿನಿಯರಿಂಗ್ ಮೊದಲಾದ ಕೋರ್ಸುಗಳನ್ನು ಮಾಡಲೆಂದೇ ಹುಟ್ಟಿದವರಲ್ಲ ಎಂಬುದನ್ನು ಪಾಲಕರು ಮನಗಾಣಬೇಕು. ಮಕ್ಕಳ ಇಚ್ಛೆಗೆ ಅನುಗುಣವಾದ ಶಿಕ್ಷಣ ನೀಡಿದರೆ ಅವರು ಮನಃಪೂರ್ವಕವಾಗಿ ಕಲಿತಾರೆ. ಇಲ್ಲವಾದರೆ ರೋಗಿಗೆ ನೊರೆಹಾಲು ಕೂಡ ಕಹಿ ಎಂಬಂತೆ ಮಕ್ಕಳು ತಮಗೆ ಬೇಡವಾದುದನ್ನು ಒಟ್ಟಾರೆ ಕಲಿಯುವುದಿಲ್ಲ. ಮಕ್ಕಳಿಗೆ ಕನಸು ಆದರ್ಶಗಳನ್ನು ಕಟ್ಟಿಕೊಳ್ಳಲು ಪಾಲಕರು ಕಲಿಸಬೇಕು. ಇಂದು ನಾವು ತುಂಬ ವಿಚಿತ್ರ ಸನ್ನಿವೇಶದಲ್ಲಿದ್ದೇವೆ. ದಿನಗಳು ನಿಜಕ್ಕೂ ಸೂಕ್ಷ್ಮವಾಗಿವೆ. ಒಂದು ಬಗೆಯ ಸಾಂಸ್ಕೃತಿಕ ಸಂಘರ್ಷವನ್ನು ನಾವು ಅನುಭವಿಸುತ್ತಿದ್ದೇವೆ. ಅಂತೆಯೇ ಮಕ್ಕಳ ಆಗು ಹೋಗುಗಳ ಕಡೆಗೆ ಪಾಲಕರು ಸೂಕ್ಷ್ಮ ಗಮನ ಕೊಡಬೇಕು. ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯಿಂದ ನಮ್ಮ ಯುವಕ ಯುವತಿಯರ ನಡೆವಳೆಯಲ್ಲಿ ಇಂದು ಭಾರೀ ಬದಲಾವಣೆಯಾಗಿದೆ. ಶಿಕ್ಷಣದೊಂದಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೀಡುವುದು ಮುಖ್ಯ. ಅಪಾರ ಪ್ರಮಾಣದ ಹಣ ಖರ್ಚು ಮಾಡಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಲು ಇಟ್ಟಿರುವ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿಕೊಡುವುದನ್ನೇ ಮರೆಯುತ್ತಿದ್ದಾರೆ. ಆದ್ದರಿಂದ ಮಕ್ಕಳು ಅಡ್ಡದಾರಿ ಹಿಡಿಯುತ್ತಿದ್ದಾರೆ. ಶಿಕ್ಷಣದಷ್ಟೇ ಸಂಸ್ಕಾರವೂ ಮುಖ್ಯ. ಅದು ಜೀವನದಲ್ಲಿ ಕಷ್ಟಪಡುವುದನ್ನು ಕಲಿಸ್ತದೆ, ಶ್ರಮಿಸಲು ಹಸ್ತದೆ. ಅದರಿಂದ ಜೀವನ ಸುಗಮವಾಗಿ ಸಾಗ್ತದೆ, ಯಶಸ್ಸಿನತ್ತ ಮುನ್ನಡೀತದೆ. ಮಧ್ಯಮ ವರ್ಗದವರು ಕೂಡ ಮಕ್ಕಳನ್ನು ವಸತಿ ಶಾಲೆಗೆ ಕಳಿಸುತ್ತಿದ್ದಾರೆ. ಅಲ್ಲಿ ಎಲ್ಲವೂ ಚೆನ್ನಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ನಾವೇ ಕಾಳಜಿ ವಹಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ವಿಶ್ರಾಂತ ರಾಷ್ಟ್ರಪತಿಗಳಾದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ನೆನಪಾಗ್ತಾರೆ. ಅವರು ಸಂದರ್ಭಕ್ಕೆ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ದೇಶದ ಮೂಲೆ ಮೂಲೆಗಳಲ್ಲಿ ಜರುಗುವ ಸಾವಿರಾರು ಸಮಾರಂಭಗಳಿಗೆ ಹೋಗ್ತಾ ಇದ್ರು. ಅಲ್ಲೆಲ್ಲ ಅವರು ಉದ್ದುದ್ದ ಭಾಷಣಗಳಿಗೆ ತೊಡಗ್ತಾ ಇರಲಿಲ್ಲ. ಸಮಾರಂಭದ ಔಪಚಾರಿಕತೆಯನ್ನು ಪೂರೈಸಿದವರೇ ಹೆಚ್ಚಿನ ಅವಧಿಯನ್ನು ಮಕ್ಕಳೊಂದಿಗೆ ಕಳೀತಾ ಇದ್ರು. ಅವರ ಕೈ ಕುಲುಕ್ತಾ ಇದ್ರು, ಅಂದರೆ ಶೇಕ್ ಹ್ಯಾಂಡ್ ಮಾಡ್ತಿದ್ರು. ಮಕ್ಕಳಲ್ಲಿ ಒಂದು ಅಪೂರ್ವವಾದ ಪುಳಕವನ್ನು, ರೋಮಾಂಚನವನ್ನು ಅವರು ಎಬ್ಬಿಸ್ತಾ ಇದ್ರು. ಮಕ್ಕಳೊಂದಿಗೆ ಮುಕ್ತ ಸಂವಾದ ನಡೆಸ್ತಾ ಇದ್ರು. ಧೈರ್ಯದಿಂದ ಮಾತನಾಡುವಂತೆ ಅವರಲ್ಲಿ ಆತ್ಮವಿಶ್ವಾಸ ತುಂಬುತ್ತಾ ಇದ್ರು. ಅವರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದ್ದರು. ಮಕ್ಕಳಿಗೆ ಕೂಡ ಅವು ಅವಿಸ್ಮರಣೀಯ ಕ್ಷಣಗಳೇ. ತಾವು ಕಲಾಂ ಸಾಹೇಬರಂತ ದೊಡ್ಡ ವ್ಯಕ್ತಿಯನ್ನು ಕಂಡು ಅವರ ಕೈ ಮುಟ್ಟಿ ಅವರೊಂದಿಗೆ ಮಾತನಾಡಿ ಧನ್ಯತೆಯ ಅನುಭವವನ್ನು ಆ ಮಕ್ಕಳು ಮಾಡಿಕೊಳ್ತಾ ಇದ್ರು. ಅಂಥ ಸಾಧನೆಯ ಬಗೆಗೆ ತಮ್ಮ ತಾವೇ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರು. ಅದೇ ಕಾರಣಕ್ಕೆ ಡಾಕ್ಟರ್ ಕಲಾಂ ಅವರು ಅಂಥ ವಿಶಿಷ್ಟ ದಾರಿಯಲ್ಲಿ ಸಾಗಿದ್ದು ಇಂದಿನ ಅನೇಕ ಶಿಕ್ಷಕರಿಗೆ ಆದರ್ಶವಾಗಬೇಕಾಗಿದೆ. ಇದೀಗ ದೂರದರ್ಶನ ನಮ್ಮ ಮನೆಯ ಅವಿಭಾಜ್ಯ ಅಂಗವಾಗಿದೆ. ಮಕ್ಕಳು ಟಿವಿ ನೋಡಬೇಕು, ಮನರಂಜನೆಗೆ ಸ್ವಲ್ಪ ಸಮಯ ಮೀಸಲಿಡಬೇಕು. ಆದರೆ ಅದಕ್ಕೇ ಜೋತು ಬೀಳಬಾರದು. ಕೆಲವು ಪಾಲಕರು ಅದರ ಬಗೆಗೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಆ ವಿಷಯದಲ್ಲಿ ತಮ್ಮೊಂದಿಗೆ ವಾಯುವಿಹಾರಕ್ಕೆ ಅವರು ಕರೆದುಕೊಳ್ಳಬೇಕು. ಸಾಮಾಜಿಕ ಸಂಬಂಧಗಳ ಬಗೆಗೆ ಮಕ್ಕಳಿಗೆ ತಿಳಿಸಿಕೊಡಬೇಕು. ನಮ್ಮ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಎಂಬುದನ್ನು ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಪರಿಚಯ ಮಾಡಿಕೊಡಬೇಕು. ಜವಾಬ್ದಾರಿಯನ್ನು ಕಲಿಸಬೇಕು. ಸರ್ವಾರ್ಥದಲ್ಲಿ ಸಮರ್ಥರಾಗುವಂತೆ, ಒಳ್ಳೆಯ ಪ್ರಜೆಗಳಾಗುವಂತೆ ನಾವು ಯತ್ನಿಸಬೇಕು. ಮಕ್ಕಳು ಪಾಲಕರಿಗೆ ಪ್ರತಿಸ್ಪಂದಿಸಬೇಕು. ಪಾಲಕರು ಕರೆದಲ್ಲಿ ಹೋಗಬೇಕು. ಸ್ವಲ್ಪ ಕಾಲ ಅವರೊಂದಿಗಿದ್ದು ಅವರ ಆಶೆ ಅಪೇಕ್ಷೆಗಳನ್ನು ಅರಿತುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಆದರೆ ಇಂದಿನ ಹುಡುಗರು SSLC ಮಾಡುವಾಗ, PUC ಮಾಡುವಾಗ ಅವರನ್ನು ಯಾರೂ ಮಾತನಾಡಿಸುವುದಿಲ್ಲ. ಹಾಗೆ ಆಗಬಾರದು. ಅವರು ಸ್ವಲ್ಪ ಸಮಯ ಒಂದು ರೀತಿ ರಿಲ್ಯಾಕ್ಸ್ ಮಾಡಿಕೊಳ್ಳಿಕ್ಕೆ ಯಾರಾದರೂ ಮನೆಗೆ ಬಂದಂಥವರ ಜೊತೆಗೆ ಒಂದೆರಡು ಕ್ಷಣಗಳನ್ನು ಮಾತನಾಡಿದರೆ ಆ ಅಧ್ಯಯನದ ಅಭ್ಯಾಸದ ಒತ್ತಡ ಸಹಜವಾಗಿ ಕಡಿಮೆಯಾಗ್ತದೆ. ಬೆಳಗಿನ ಹೊತ್ತು ಎಲ್ಲರಿಗೂ ಅವರವರ ಶೆಡ್ಯೂಲ್ ಅಂದರೆ ವೇಳಾಪತ್ರಿಕೆ ಇರ್ತದೆ. ಅವರಿಗೆ ಗಡ್ಬಡಿ ಇರ್ತದೆ. ಎಲ್ಲರೂ ಒಂದೇ ವೇಳೆಗೆ ಊಟ ಉಪಹಾರ ಮಾಡಲು ಆಗುವುದಿಲ್ಲ. ಆದ್ದರಿಂದ ಒಂದು ಹೊತ್ತಿನ ರಾತ್ರಿ ಊಟವನ್ನಾದರೂ ತಪ್ಪದೆ ಮಕ್ಕಳೊಂದಿಗೆ ಕೂಡಿ ಮಾಡಬೇಕು. ಅವರೊಂದಿಗೆ ಮನಬಿಚ್ಚಿ ಮಾತನಾಡಬೇಕು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾಳ್ಮೆಯಿಂದ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಸೂಚಿಸಬೇಕು. ಅದೇ ಸಂದರ್ಭದಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕು. ಅದರಿಂದ ಮಕ್ಕಳಿಗೆ ಜವಾಬ್ದಾರಿ ಬರ್ತದೆ. ತಮ್ಮನ್ನು ಕೇಳುವವರು, ತಮ್ಮ ಬಗೆಗೆ ಕಾಳಜಿ ಮಾಡುವವರು ಇದ್ದಾರೆ ಎಂಬ ಸಮಾಧಾನ ಉಂಟಾಗ್ತದೆ. ಅಂತೆಯೇ ಮಕ್ಕಳು ಓದಿನಲ್ಲಿ ಅಷ್ಟೇ ಅಲ್ಲ, ಆಟ ಪಾಠದಲ್ಲಿ, ಸಂಗೀತದಲ್ಲಿ ಅಭಿರುಚಿ ಬೆಳೆಸಿಕೊಳ್ಳುವಂತೆ ಪಾಲಕರು ಯತ್ನಿಸಬೇಕು. ಮಕ್ಕಳು ಸಾಂಸ್ಕೃತಿಕವಾಗಿ ಬೆಳೆಯುವಂತೆ ಮಾಡುವುದು ತುಂಬ ಮುಖ್ಯ. ಮಕ್ಕಳ ವ್ಯಕ್ತಿತ್ವ ಒಂದರ್ಥದಲ್ಲಿ ಸಮಗ್ರವಾಗಬೇಕು. ಅಂದರೆ ಅದನ್ನು ಕಂಪ್ಲೀಟ್ ಪರ್ಸನಾಲಿಟಿ ಎಂದು ಹೇಳ್ತೇವೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ದಾರಿಯನ್ನು ತೋರಿಸುವ ಜವಾಬ್ದಾರಿ ಪಾಲಕರು. ಅದರಿಂದ ತಾವೊಬ್ಬ ಹೊಣೆ ಅರಿತ ಪಾಲಕರೆಂಬುದನ್ನು ಅವರು ಸಮಾಜಕ್ಕೆ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದಾರೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತೈರಿ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಅರ್ಜುನ ಒತ್ತಡಕ್ಕೆ ಸಿಲುಕಿದ್ದ, ತನ್ನ ಕರ್ತವ್ಯದ ಬಗ್ಗೆ ಅವನು ಗೊಂದಲದಲ್ಲಿದ್ದ, ಹೀಗೆ ಅವನು ಗೊಂದಲದಲ್ಲಿದ್ದಾಗ ಏನು ಮಾಡಬೇಕಂತೇಳಿ ತೋಚದೇ ಇದ್ದಾಗ ಶ್ರೀಕೃಷ್ಣನಿಗೆ ಶರಣಾಗಿ ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕರಿಸಿದ. ಶ್ರೀಕೃಷ್ಣನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಅರ್ಜುನನಿಗೆ ಆತ್ಮದ ಜ್ಞಾನವನ್ನ ಪ್ರಾರಂಭಿಸುತ್ತಾರೆ, ಬೋಧಿಸಲು ಪ್ರಾರಂಭಿಸುತ್ತಾರೆ. ಶ್ರೀಕೃಷ್ಣ ಹೇಳ್ತಾರೆ, ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ನಾವು ಹಿಂದೆಯೂ ಇದ್ದು ಇವಾಗಲೂ ಇರುತ್ತೇವೆ, ಮುಂದೆಯೂ ಇರುತ್ತೇವೆ. ಈ ಸೈನಿಕರೆಲ್ಲರೂ, ಈ ರಾಜರುಗಳೆಲ್ಲರೂ ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ರು, ಇವಾಗಲೂ ಅವರು ಅಸ್ತಿತ್ವದಲ್ಲಿ ಇದ್ದಾರೆ, ಮುಂದೆಯೂ ಇರುತ್ತಾರೆ. ಸಾವು ಅನ್ನುವಂಥದ್ದು ಈ ದೇಹಕ್ಕೆ ಮಾತ್ರ ಬರುವಂಥದ್ದು, ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಆತ್ಮ ಶಾಶ್ವತವಾಗಿರುವಂಥದ್ದು. ಈ ದೇಹ ಬದಲಾವಣೆಯನ್ನ ಕಾಣುತ್ತದೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಮುಪ್ಪಿನ ನಂತರ ಮುಪ್ಪಿನಿಂದ ಮತ್ತೆ ಸಾವಿಗೆ, ಸಾವಿನ ನಂತರ ಆತ್ಮ ಈ ದೇಹವನ್ನ ತ್ಯಜಿಸಿ ಹೋಗುತ್ತದೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಅದು ಮುಂದಕ್ಕೆ ಸಾಗುತ್ತದೆ, ಮತ್ತೆ ಇನ್ನೊಂದು ದೇಹವನ್ನ ಅದು ಪಡೆಯುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಹಾಗಾದ್ರೆ ಬದಲಾವಣೆ ಅನ್ನುವಂಥದ್ದು ಈ ದೇಹಕ್ಕೆ ಮಾತ್ರ? ನಮ್ಮ ಜೀವ ಕಣಗಳು ಪ್ರತಿ ಕ್ಷಣವು ಬದಲಾಗುತ್ತಾ ಇರುತ್ತದೆ. ಚಿಕ್ಕವರಿದ್ದಾಗ ನಾವು ಯಾವ ದೇಹ ನಮ್ದು ಇತ್ತೋ ಆ ದೇಹ ನಮ್ಗೆ ಈಗ ಇಲ್ಲ, ಹೀಗೆ ಬದಲಾವಣೆಯನ್ನ ಕಾಣ್ತಾ ಹೋಗ್ತದೆ. ಆದ್ರೆ ಆತ್ಮಕ್ಕೆ ಮಾತ್ರ ಬದಲಾವಣೆ ಅನ್ನುವಂಥದ್ದು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ನಮ್ಮ ದೇಹ ಪಂಚಭೂತಗಳಿಂದ ಆಗಿರುವಂಥದ್ದು, ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಈತರ್. ಸೊ ಈ ಪಂಚಭೂತಗಳಿಂದ ಆಗಿರುವಂಥದ್ದು. ಅದಾದ್ಮೇಲೆ ಸೂಕ್ಷ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ. ಅದಾದ್ಮೇಲೆ ಆತ್ಮ, ಸಚ್ಚಿತ್ ಆನಂದ. ಸೊ ಹೀಗೆ ನಾವು ಈ ಮೂರು ಅಂಶಗಳಿಂದ ನಾವು ಇರುವಂಥದ್ದು, ನಮ್ಮ ದೇಹ ಪಂಚಭೂತಗಳಿಂದ ಆಗಿರುವಂಥದ್ದು, ಸೂಕ್ಷ್ಮ ದೇಹ ಮತ್ತು ಆತ್ಮ. ಯಾವಾಗ ಈ ದೇಹ ಉಪಯೋಗಕ್ಕೆ ಬರುವುದಿಲ್ವೋ, ಮುಪ್ಪಿನ ನಂತರ ಸಾವಿನ ಸಮಯದಲ್ಲಿ ಈ ದೇಹವನ್ನ ತ್ಯಜಿಸಿ ಆತ್ಮ ಸೂಕ್ಷ್ಮ ದೇಹದೊಂದಿಗೆ ಅದು ಮುಂದಕ್ಕೆ ಸಾಗುತ್ತದೆ. ತನ್ನ ಪಾಪ ಪುಣ್ಯಗಳ ಲೆಕ್ಕಾಚಾರದ ಪ್ರಕಾರ ಸ್ವರ್ಗಕ್ಕೂ, ನರಕಕ್ಕೂ, ಪಿತೃಲೋಕಗಳಿಗೂ ಅದು ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಕರ್ಮಗಳ ಅನುಸಾರ ಅದು ಮತ್ತೆ ಜನ್ಮವನ್ನ ಪಡೆಯುತ್ತದೆ. ಸೊ ಹೀಗೆ ಒಂದು ಆತ್ಮ ಇನ್ನೊಂದು ಹೊಸ ದೇಹವನ್ನ ಪಡೆಯೋದಕ್ಕೆ, ಇನ್ನೊಂದು ಜನ್ಮವನ್ನ ಅದು ಪಡೆಯೋದಕ್ಕೆ, ಹೊಸ ದೇಹವನ್ನ ಪಡೆಯೋದಕ್ಕೆ ಎಷ್ಟು ದಿವಸಗಳು ತೆಗೆದುಕೊಳ್ಳುತ್ತವೆ ಅನ್ನೋದನ್ನ ನಿಖರವಾಗಿ ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದು ಕರ್ಮಗಳ ಪ್ರಕಾರ ಇರುತ್ತದೆ. ಹೀಗೆ ಸಾವು ಅಂದ್ರೆ ಏನು? ಟ್ರಾನ್ಸ್ಮೈಗ್ರೇಷನ್ ಆಫ್ ದ ಸೋಲ್, ಅಂದ್ರೆ ನಮ್ಮ ಆತ್ಮ ದೇಹವನ್ನು ಬದಲಾಯಿಸುವ ಪ್ರಕ್ರಿಯೆಯೇ ಸಾವು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ ಆತ್ಮದ ಇರುವಿಕೆಗೆ ಇರುವಂತಹ ಪುರಾವೆಗಳು ಏನು? ನಾವು ಈಗ ನಾನು ಈ ಆತ್ಮ, ನಾನು ದೇಹವಲ್ಲ, ನಾನು ಆತ್ಮ ಅಂತ ನಾನು ತಿಳಿದುಕೊಳ್ಬೇಕಂತಂದ್ರೆ ಇರುವಂತಹ ಒಂದು ಅಂಶಗಳು ಯಾವುವು ಅನ್ನೋದನ್ನ ನಾವು ನೋಡೋಣ. ಮೊದಲನೆಯದು ಸಾಮಾನ್ಯ ಜ್ಞಾನದ ತಿಳುವಳಿಕೆ. ಸೊ ಸಾಮಾನ್ಯ ಜ್ಞಾನ

ಹೀಗೆ ನಾವು ಪ್ರತಿನಿತ್ಯ ನಮ್ಮ ಮಾತಿನಲ್ಲೇ ನಾವು ತೋರಿಸುತ್ತೇವೆ ನಾವು ಈ ದೇಹ ಅಲ್ಲ ಅನ್ನೋದನ್ನ. ಅದು ಹೇಗೆ ಅಂದ್ರೆ, ಈಗ ನನ್ನ ದೇಹದ ಬಗ್ಗೆ ನಾನು ವಿವರಣೆಯನ್ನ ನೀಡುವಾಗ ನಾನು ಹೇಗೆ ಹೇಳ್ತೀನಿ, ನನ್ನ ತಲೆ, ನನ್ನ ಕೈ, ನನ್ನ ಕಾಲುಗಳು, ನನ್ನ ಮುಖ ಅಂತ ನಾನು ಹೇಳ್ತೀನಿ. ನಾನೇ ದೇಹ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಾ? ನನ್ನ ದೇಹ ಅಂತ ನಾನು ಹೇಳ್ತೀನಿ. ಸೊ ಹಾಗಾದ್ರಲ್ಲಿ ನನ್ನ ಅನ್ನುವರು ಯಾರು? ಅದೇ ಆತ್ಮ. ನಮ್ಮ ಮಾತಿನಲ್ಲೇ ನಾವು ಹೇಳ್ತೀವಿ ನಾವು ಈ ದೇಹವಲ್ಲ ಅನ್ನೋದನ್ನ. ಸೊ ನಾವು ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಈಗ ಒಬ್ಬರ ಮೃತ್ಯು ಉಂಟಾದಾಗ, ಒಬ್ರು ತೀರ್ಕೊಂಡು ಬಿಟ್ಟಾಗ, ಸತ್ತೋದಾಗ ನಾವೇನು ಹೇಳ್ತೀವಿ? ಅವರು ಹೋಗ್ಬಿಟ್ರು, ಅವರು ಹೊರಟು ಹೋದ್ರು ಅಂತ ನಾವು ಹೇಳ್ತೀವಿ. ಹೋಗ್ಬಿಟ್ರು, ಯಾರು ಹೊರಟು ಹೋದವರು? ಸೊ ನಮ್ಮನ್ನು ನಾವು ದೇಹ ಅಂತ ತಿಳ್ಕೊಂಡ್ರೆ, ಆ ಸತ್ತಿರುವಂಥ ವ್ಯಕ್ತಿಯನ್ನು ನಾವು ದೇಹ ಅಂತ ತಿಳ್ಕೊಂಡಿದ್ರೆ, ಆ ವ್ಯಕ್ತಿಯ ದೇಹ ಅಲ್ಲೇ ಇದೆಯಲ್ಲ, ನಮ್ಮ ಮುಂದೆಯೇ ಇರುತ್ತೆ, ನಮ್ಮ ಮುಂದೆನೆ ಅಲ್ವಾ ಎಲ್ಲ ಕೈಕಾಲುಗಳು, ಎಲ್ಲ ಅಂಗಾಂಗಗಳು ಹಾಗೇ ಇದೆ, ದೇಹವಂತೂ ನಮ್ಮ ಮುಂದೆ ಇದೆ. ಹಾಗಾದರೆ ಹೊರಟು ಹೋದ್ರು ಅಂತ ನಾವು ಹೇಳ್ತೀವಿ, ಹೋಗ್ಬಿಟ್ರು ಅಂತ. ಹೋಗ್ಬಿಟ್ಟವರು ಯಾರು? ಅದು ಹೋದವರು, ಅದೇ ಆತ್ಮ. ಸೊ ಆತ್ಮ ಈ ದೇಹವನ್ನು ತ್ಯಜಿಸಿ ಹೋದಾಗ ಈ ದೇಹಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಒಬ್ಬಳು ಪತ್ನಿ ತನ್ನ ಪತಿಯ ಸೇವೆಯನ್ನು ಮದುವೆ ಆದಾಗಲಿಂದ ಮಾಡ್ತಾ ಬರ್ತಾಳೆ. ಹಲವಾರು ವರ್ಷಗಳ ಕಾಲ ತುಂಬ ಪ್ರೀತಿಸ್ತಾ ಇರ್ತಾಳೆ ತನ್ನ ಪತಿಯನ್ನ, ಸೇವೆಯನ್ನ ಮಾಡ್ತಾ ಬಂದಿರ್ತಾಳೆ. ಪತಿಯ ಮೃತ್ಯು ಆಗುತ್ತೆ. ಸೊ ಪತಿಯ ಮೃತ್ಯು ಆದಾಗ ಅವಳು ಆ ಪತಿಯ ದೇಹವನ್ನ ಎಷ್ಟು ದಿವಸ ಅಂತ ತನ್ನ ಮನೆಯಲ್ಲಿ ಇಟ್ಕೊಂಡು ಕುತ್ಕೊಳ್ಳಕ್ ಸಾಧ್ಯ? ಹೇಳಲೇಬೇಕು ಅವಳಲ್ವಾ, ಈ ದೇಹವನ್ನ ತೆಗೆದುಕೊಂಡು ಹೋಗಿ ಸ್ಮಶಾನಕ್ಕೆ ಸುಟ್ಟು ಹಾಕಿ ಅಂತ ಅವಳು ಹೇಳಲೇಬೇಕಾಗುತ್ತೆ. ಅವಳು ಎಷ್ಟೇ ಪ್ರೀತಿಸಿರ್ಬೋದು ಪತಿಯನ್ನ, ಆದ್ರೆ ಕೂಡ ಆ ದೇಹವನ್ನ ಇಟ್ಟುಕೊಂಡು ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅವಳು ದೇಹವನ್ನ ಪ್ರೀತಿಸಿದ್ದಾದ್ರೆ ದೇಹ ಅಲ್ಲೇ ಇದೆಯಲ್ಲ, ಆತ್ಮವನ್ನ, ಆ ಆತ್ಮ ದೇಹದಲ್ಲಿ ಇದ್ದಾಗ ಮಾತ್ರ ಆ ದೇಹಕ್ಕೆ ಬೆಲೆ ಇತ್ತು. ಆದ್ರಿಂದ ನಾವು ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಅದಾದ್ಮೇಲೆ ಇನ್ನೊಂದು ಪುರಾವೆಗಳು ಏನಂದ್ರೆ ಪುನರ್ಜನ್ಮದ. ಈಗ ಪುನರ್ಜನ್ಮದ ಘಟನೆಗಳು ಹಲವಾರು, ನಮ್ಗೆ ಉದಾಹರಣೆಗಳು ಹಲವಾರು ಸಿಗುತ್ತವೆ. ಅಯನ್ ಸ್ಟೀವನ್ಸನ್ ಅಂತೇಳಿ ಅವರು ಇದರ ಬಗ್ಗೆ ಸಂಶೋಧನೆಯನ್ನೇ ನಡೆಸ್ತಾ ಇದ್ದಾರೆ, ಹಲವಾರು ಸಂಶೋಧನೆಗಳು ಇದರ ಬಗ್ಗೆ ನಡೀತಾ ಇದೆ, ಹಲವಾರು ಕೇಸುಗಳು ಈವರೆಗೆ 1000ಕ್ಕೂ ಹೆಚ್ಚು ಕೇಸುಗಳು ಸಿಕ್ಕಿದೆ ಪುನರ್ಜನ್ಮದ್ದು. ಉದಾಹರಣೆಗೆ ಒಬ್ಬಳು ಲಕ್ಷ್ಮಿ ಅನ್ನುವಂತಹ ಹುಡುಗಿ, ಅವಳು ತಮಿಳುನಾಡಿನಲ್ಲಿ ಹುಟ್ಟಿರುತ್ತಾಳೆ. ಅವಳಿಗೆ 5 ವರ್ಷದ ಪುಟ್ಟ ಬಾಲಕಿಗೆ ತನ್ನ ಹಿಂದಿನ ಜನ್ಮದ ನೆನಪು ಬರುತ್ತದೆ. ತಾನು ಬಿಹಾರದ ಯಾವುದೋ ಒಂದು ಹಳ್ಳಿಯಲ್ಲಿ ನಾನು ಇದ್ದೆ ಅನ್ನೋದನ್ನ ಅವಳು ತನ್ನ ಹಿಂದಿನ ಹೆಸರಿನಿಂದ ಅವಳು ಹೇಳ್ತಾಳೆ. ಬಿಹಾರದ ಭಾಷೆಯನ್ನ ಮಾತನಾಡ್ತಾಳೆ ಇದ್ದಕ್ಕಿದ್ದಾಗೆ, ಅಲ್ಲಿಯ ಯಾವುದೋ ಒಂದು ಗ್ರಾಮೀಣ ಭಾಷೆಯನ್ನು. ಸೊ ಅವಳ ವಿಚಿತ್ರ ವರ್ತನೆಯನ್ನ ನೋಡಿರುವಂತಹ ಅವಳ ತಂದೆ ತಾಯಿಯರು ಹೀಗೆ ಅಂದ್ರೆ ಯಾರತ್ರ ಕೇಳಿದಾಗ, ಅದಾದ್ಮೇಲೆ ಅದು ಎಲ್ಲಿಯವರೆಗೆ ಹೋಗುತ್ತಂದ್ರೆ ಈ ಪುನರ್ಜನ್ಮದ ಬಗ್ಗೆ ರಿಸರ್ಚ್ ನಡೆಸುವಂತಹ ತಂಡ ಅವರು ಬರುತ್ತಾರೆ. ಅವರಿಗೆ ಈ ಬಗ್ಗೆ ತಿಳಿದು ಅವರು ಬಂದು ಆ ಮಗುವನ್ನ ಕರೆದುಕೊಂಡು ಬಿಹಾರಕ್ಕೆ ಹೋಗುತ್ತಾರೆ. ಆ ಮಗು ಹೇಳಿದ ಪ್ರಕಾರನೇ ಯಾವ ಹಳ್ಳಿ ಅಂತ ಹೇಳಿದಾಗ, ಆ ರೈಲ್ವೆ ಸ್ಟೇಷನ್ ಇಂದ ಬಿಹಾರಕ್ಕೆ ಹೇಗೆ ಹೋಗುದು ಅವಳ ಹಳ್ಳಿಗೆ ಅನ್ನೋದನ್ನ ಆ ದಾರಿಯನ್ನ ಆ ಪುಟ್ಟ ಬಾಲಕಿನೇ ಹೇಳ್ತಾಳೆ. ಅಲ್ಲಿ ಪ್ರತಿಯೊಂದನ್ನ ಅವಳು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾಳೆ, ಈ ಹಳ್ಳಿಯಲ್ಲಿ ಹೀಗಿತ್ತು, ಈ ತರ ಇತ್ತು, ಈ ತರ ಇದೆ, ಎಲ್ಲವನ್ನ ಅವಳು ಹೇಳ್ತಾಳೆ. ಆಮೇಲೆ ತನ್ನ ಹಿಂದಿನ ಮನೆ ಯಾವುದು, ಹಳೆ ಮನೆ ಅನ್ನೋದನ್ನ ಕೂಡ ಅವಳು ತೋರಿಸ್ತಾಳೆ. ಅದಾದ್ಮೇಲೆ ಅವಳು ಹೇಳಿರುವಂತ ಎಲ್ಲಾ ಮಾಹಿತಿಯು ಅದು ಸರಿಯಾಗಿ ಇತ್ತು ಅಂತ ಆ ಊರಿನ ಹಿರಿಯರು ಹೇಳುತ್ತಾರೆ. ಹೀಗೆ ಈ ತರ ಹಲವಾರು ಕೇಸುಗಳು ಈಗ ಸಿಕ್ಕಿದೆ ಪುನರ್ಜನ್ಮದ ಬಗ್ಗೆ. ಸೊ ಆತ್ಮ ಮತ್ತೆ ಮತ್ತೆ ಜನ್ಮವನ್ನ ಪಡೆಯುತ್ತದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತದೆ. ಇನ್ನು ದೇಹದ ಹೊರಗಿನ ಅನುಭವ ಅಥವಾ ಸಾವಿನ ಹತ್ತಿರದ ಅನುಭವದ ಬಗ್ಗೆ ಕೂಡ ಹಲವಾರು ಕೇಸುಗಳು. ಹೀಗೆ ಆತ್ಮ ಸ್ವಲ್ಪ ಕಾಲ ದೇಹವನ್ನ ಬಿಟ್ಟು ಹೊರಗೆ ಹೋಗಿ ಮತ್ತೆ ಅದು ಬಂದು ಸೇರುತ್ತೆ, ಮತ್ತೆ ಈ ತರದ ಒಂದು ಹಲವಾರು ಕೇಸುಗಳು ಕೂಡ ಈ ತರ ಇದೆ. ಸೊ ಆದ್ರಿಂದ ಇದೆಲ್ಲ ಏನನ್ನ ತೋರಿಸುತ್ತದೆ? ಆತ್ಮದ ಇರುವಿಕೆಯನ್ನ ಇದು ಸ್ಪಷ್ಟಪಡಿಸುತ್ತದೆ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಆದ್ದರಿಂದ ಅರ್ಜುನ ನೀನು ಶೋಕಿಸಲು ಕಾರಣವೇ ಇಲ್ಲ. ಆತ್ಮವನ್ನ ಯಾರೂ ಕೊಲ್ಲಲಾಗುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸಾವೇನಿದ್ರೂ ಅದು ದೇಹಕ್ಕೆ ಬರುವಂತದ್ದು ಅಂಥೇಳಿ. ಈಗ ನೀನು ಈ ಸೈನಿಕರನ್ನ, ನಿನ್ನ ಸಂಬಂಧಿಕರನ್ನ, ಹಿತೈಷಿಗಳನ್ನ, ಬಂಧು ಬಾಂಧವರನ್ನ ನೀನು ದೇಹ ಅಂತ ಅವರನ್ನ ತಿಳ್ಕೊಂಡ್ರೆ ಕೂಡ ನೀನು ಶೋಕಿಸೋದಕ್ಕೆ ಕಾರಣನೇ ಇಲ್ಲ. ಯಾಕೆಂದ್ರೆ ನೀನು ಅವರನ್ನ ದೇಹ ಅಂತ ತಿಳ್ಕೊಂಡಿದ್ರೆ ನೀನು ಅವರನ್ನ ಕೊಂದಾಗ ಅವರ ದೇಹಗಳು ಇಲ್ಲೇ ಇರುತ್ತದೆ ರಣಭೂಮಿಯಲ್ಲಿ, ಶೋಕಿಸಲು ಕಾರಣವಿಲ್ಲ. ಅವರನ್ನ ನೀನು ಆತ್ಮ ಅಂತ ತಿಳ್ಕೊಂಡಾಗ್ಲೂ ನೀನು ಶೋಕಿಸುವಂತಹ ಕಾರಣವಿಲ್ಲ. ಯಾಕೆಂದ್ರೆ ಆತ್ಮವನ್ನ ನೀನು ಕಂಡಿಲ್ಲ. ಕಾಣದೇ ಇರುವವರಿಗೋಸ್ಕರ ನಾವು ಶೋಕಿಸುತ್ತೇವಾ? ಈಗ ಈ ಪ್ರಪಂಚದಲ್ಲಿ ಹಲವಾರು ಜನರು ಸಾವನ್ನಪ್ತಾ ಇರ್ತಾರೆ, ನಾವು ಅವರಿಗೋಸ್ಕರ ಶೋಕಿಸುತ್ತೇವಾ? ಇಲ್ಲ. ಯಾಕೆಂದ್ರೆ ನಮಗೆ ಅವರು ಯಾರಂತಾನೆ ಗೊತ್ತಿಲ್ಲ. ಆದ್ರಿಂದ ಗೊತ್ತಿಲ್ಲದಿರೋರ ಬಗ್ಗೆ ನಾವು ಶೋಕಿಸುವುದಿಲ್ಲ. ಹಾಗೆ ಅವರನ್ನ ನಾವು ಕಂಡಿಲ್ಲ, ಆದ್ರಿಂದ ನಾವು ಶೋಕಿಸಲು ಕಾರಣವಿಲ್ಲ. ಅರ್ಜುನ, ನೀನು ಆತ್ಮವನ್ನ ಯಾವತ್ತೂ ಕಂಡಿಲ್ಲ. ಈ ಆತ್ಮ ದೇಹದೊಂದಿಗೆ ಇರೋದ್ರಿಂದ ಆ ದೇಹವನ್ನು ಮಾತ್ರ ನೀನು ಕಂಡಿದ್ದೀಯ, ಆದ್ರಿಂದ ನೀನು ಶೋಕಿಸಲು ಕಾರಣವೇ ಇಲ್ಲ. ಯಾಕಂದ್ರೆ ನೀನು ಆತ್ಮವನ್ನ ಕಂಡಿಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಎರಡು ರೀತಿಯಲ್ಲೂ ನೀನು ಶೋಕಿಸಲು ಕಾರಣವೇ ಇಲ್ಲ. ಯಾಕಂದ್ರೆ ಈ ಆತ್ಮ ಇದು ದೇಹವನ್ನ ಹೀಗೆ ಬದಲಾಯಿಸ್ತಾ ಇರುತ್ತೆ.

0: ಇರುತ್ತದೆ. ಆದುದರಿಂದ ಅನ್ನೋದನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ಸ್ಪಷ್ಟಪಡಿಸುತ್ತಾರೆ. ನೀನು ಆತ್ಮ, ನೀನು ದೇಹವಲ್ಲ. ಆತ್ಮದ ಸಂಬಂಧ ಪರಮಾತ್ಮನ ಜೊತೆ ಶಾಶ್ವತವಾಗಿ ಇರುವಂಥದ್ದು. ಆತ್ಮ ಪರಮಾತ್ಮನ ಅಂಶ, ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು. ಹೀಗೆ ಸಮುದ್ರದಿಂದ ತೆಗೆದಿರುವಂತಹ ಒಂದು ಹನಿ ನೀರು, ಸೊ ಅದು ಸಮುದ್ರ. ಅದನ್ನ ಪ್ರಯೋಗಾಲಯದಲ್ಲಿ ಹೋಗಿ ನಾವು ಪರೀಕ್ಷಿಸಿದಾಗ ಅದರ ಒಂದು ಗುಣಾತ್ಮಕವಾಗಿ ಅದು ಸೇಮ್, ಒಂದೇ ಆಗಿರುತ್ತದೆ ಸಮುದ್ರದ ನೀರು. ಅದರಿಂದ ತೆಗೆದಿರುವಂತಹ ಒಂದು ಬಿಂದು, ಆದರೆ ಪ್ರಮಾಣಾತ್ಮಕವಾಗಿ ತುಂಬಾನೇ ವ್ಯತ್ಯಾಸವಿದೆ. ಸಮುದ್ರದ ಅಂದ್ರೆ ಒಂದು ಹನಿ ನೀರು ಸಮುದ್ರದ ನೀರಿಗೆ ಸರಿಸಮಾನವಾಗಲಿಕ್ಕೆ ಸಾಧ್ಯವಿಲ್ಲ. ಅದೇ ತರ ಆತ್ಮ ಮತ್ತು ಪರಮಾತ್ಮ, ಆತ್ಮಕ್ಕೂ ಪರಮಾತ್ಮಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಪರಮಾತ್ಮನ ಒಂದು ಅಂಶ ಆತ್ಮ ಅನ್ನುವಂಥದ್ದು, ಅದು ಕೂಡ ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು ಅನ್ನೋದನ್ನ ಭಗವಂತ ಭಗವದ್ಗೀತೆಯಲ್ಲಿ ವಿವರಿಸುತ್ತಾರೆ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: मग ती वेळ सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी. ऋषिकेश मुखर्जी भारतीय चित्रपट दिग्दर्शक आणि संपादक, साध्या कथांसाठी प्रसिद्ध असणारे पद्मविभूषण, पद्मश्री, दादासाहेब फाळके चित्रपट पुरस्कार प्राप्त, दादासाहेब फाळके पुरस्कार प्राप्त, राष्ट्रीय चित्रपट पुरस्कार प्राप्त यांची आज पुण्यतिथी आहे. मनोरमा वागळे रंगभूमी चित्रपट मालिकांमधील अभिनेत्री यांची पुण्यतिथी आज. दादासाहेब पोतनीस स्वातंत्र्य सैनिक, विचारवंत, समाजसेवक आणि पत्रकार यांची पुण्यतिथी आजच आहे. व्हॉइसरॉय लुई माउंट बॅटन, भारताचे शेवटचे व्हॉइसरॉय आणि स्वतंत्र भारताचे पहिले गव्हर्नर जनरल यांची पुण्यतिथी आजच्याच दिवशी. जगन्नाथ रघुनाथ आजगावकर, संत चरित्रकार यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा ಧ್ವನಿ 90.4 FM KLE ಗಣಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆ

0: accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444, extension 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೇದಾರ್.
3: ಸರ್, ಇವಾಗ ಅಸ್ತಮಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ಚಿಕಿತ್ಸಾ ಕ್ರಮಗಳು ಯಾವ್ಯಾವಿವೆ ಅಂತ?
4: ಇದರಲ್ಲಿ ಎರಡು ರೀತಿ ಚಿಕಿತ್ಸಾ ಕ್ರಮಗಳಿವೆ. ಒಂದು ಲಕ್ಷಣಿಕ ಚಿಕಿತ್ಸೆ, ಪೇಷಂಟ್ ನಾನು ಹೇಳಿದ್ದೇನೆ, ವೇಗಕಾಲೀನ ಚಿಕಿತ್ಸೆ ಬಂದಾಗ ಏನು ಮಾಡ್ತೀವಿ, ಅದು ಬಂದದ್ದನ್ನು ವೇಗಕಾಲ ಕಡಿಮೆ ಆದಮೇಲೆ ಕೆಲವೊಂದು ಲಕ್ಷಣಿಕ ಚಿಕಿತ್ಸೆ, ಪೇಷಂಟ್ಗೆ ದಿನ ಉಬ್ಬಸ ಬರಬಾರದು, ಉಬ್ಬಸ ಬರೋದನ್ನು ಕಡಿಮೆ ಮಾಡಬೇಕು. ಇದು ಬರದೇ ಇರುವಾಗ ವ್ಯಾಧಿ ಅಪುನರ್ಭವ ಚಿಕಿತ್ಸೆ, ಈ ರೋಗ ಮತ್ತೆ ವಾಪಸ್ ಆ ಮನುಷ್ಯನಲ್ಲಿ ಬರಬಾರ್ದಂದ್ರೆ ಶೋಧನಗಳನ್ನು ಮಾಡ್ತೀವಿ. ಅಂದರೆ ಒಂದು ವಾಂತಿ ಮಾಡಿಸೋದಾಗಲಿ, ಒಂದು ಭೇದಿ ಮಾಡಿಸಿ ವಿರೇಚನ ಅಂತ ಹೇಳೋದು, ವಮನ ಅಂತ ಹೇಳೋದು, ಇವು ಎರಡು ಆದಮೇಲೆ ಒಂದು ರಸಾಯನ ಚಿಕಿತ್ಸೆ ಅಂತ ಮಾಡ್ತೀವಿ. ಈ ವಾಪಸ್ ನಾನು ಹೇಳಿದೆ ಫಸ್ಟ್ ನಾನು ರೋಗದ ಲಕ್ಷಣ ಅಲ್ಲಿ ಹೇಳುವ ರೋಗ ಹೇಗೆ ಒಂದು ಲೈನಿಂಗ್ ಚೇಂಜ್ ಆಗಿದೆ, ರೀಬಿಲ್ಡ್ ದ ನ್ಯೂ ಕಾಲಮ್ನರ್ ಎಪಿಥೀಲಿಯಂ ಇನ್ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಹೊಸ ಲೇಯರ್ ಬೆಳೆದ್ರೆ ಆಸ್ ಇಫ್ ಇವನು ಹುಟ್ಟಿದಾಗ ಹೇಗೆ ಒಳಗಡೆ ಇತ್ತು ಆ ರೀತಿ ಒಂದು ಸೆಲ್ಸ್ ಬೆಳೆದು ಬಿಟ್ಟರೆ ಅವನಿಗೆ ಮತ್ತೆ ಮತ್ತೆ ಬರೋದಿಲ್ಲ. ಇದರಲ್ಲಿ ನಾವು ವಾಂತಿ ಮಾಡೋದಾಗಲಿ, ವಿರೇಚನ ಅಥವಾ ವಮನ ಮಾಡಿಸಿದ್ವಿ ವಿರೇಚನ ಮಾಡೋದು, ಅಥವಾ ನಸ್ಯಕರ್ಮ ಮೂಗಿನಲ್ಲಿ ಹಾಕೋ ನಸ್ಯಕರ್ಮ, ಮತ್ತು ಎದೆಗೆ ಎಣ್ಣೆಯನ್ನು ಕಾಯಿಸಿ ಒಂದು ನಾಡಿ ಸುವೇದ ಅಂತ ಮಾಡ್ತೀವಿ. ಇಮಿಡಿಯೇಟ್ಲಿ ಅಟ್ಯಾಕ್ ಆಗಿದ್ದ ಕಫವನ್ನು ಹೊರಗಡೆ ಹಾಕೋಕ್ಕಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ನಾನ್ ಎಮರ್ಜೆನ್ಸಿಯಲ್ಲಿ ರಸಾಯನ ಚಿಕಿತ್ಸೆ, ಕೆಲವೊಂದು ಮಾತ್ರೆಗಳನ್ನು ತಿನ್ನೋದು, ಕೆಲವೊಂದು ಫುಡ್ ಹ್ಯಾಬಿಟ್ಸ್ ಮೇಂಟೈನ್ ಮಾಡೋದು, ಅದನ್ನು ಮಾಡಿದರೆ ಪೇಷಂಟ್ಗೆ ಒಳ್ಳೆ ರಿಲೀಫನ್ನು ಕೊಡ್ಬೋದು.
3: ಸರ್, ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಮದ್ದು ಅನ್ನೋದೇನಾದರೂ ಇದೆಯಾ ಅಂತ?
4: ಮನೆಯಲ್ಲಿ ನಾನು ಹೇಳ್ತೀನಿ, ಈ ಅಲರ್ಜಿ ಮೀಡಿಯೇಟೆಡ್ ಜನರಿಗೆ ಅಲರ್ಜಿಗೆ ಇದು ಇಟ್ಸ್ ವೆರಿ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಅದಕ್ಕೆ ಅಲರ್ಜಿಯನ್ನು ನೀವು ಯಾವುದೇ ಅಲರ್ಜಿ ಸ್ಕಿನ್ ಮೇಲೆ ಆಗಲಿ, ನೆಗಡಿ ಆಗಲಿ, ಕೆಮ್ಮು ಆಗಲಿ, ಸೊ ಅದಕ್ಕೆ ಆರ್ದ್ರಕ ಗುಣ ಅಂತ ಇದೆ. ಆರ್ದ್ರಕ ಅಂದರೆ ಹಸಿ ಅಲ್ಲ, ಅಲ್ಲ ಅಂದರೆ ಹಸಿನೇ ಇರ್ತದೆ, ಬೆಲ್ಲ ಈಕ್ವಲ್ ಕ್ವಾಂಟಿಟಿ ಉಂಡೆ ಮಾಡಿಕೊಂಡು ತಿನ್ನೋದ್ರಿಂದ ಅಲರ್ಜಿ ಯಾವುದೇ ಅಲರ್ಜಿ ಅಂದಿದ್ರೂ ತುಂಬ ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮೇಲೆ ಮೇಲೆ ಉಬ್ಬಸ ಬರ್ತಾ ಇದ್ರೆ ಅಥವಾ ಈ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೀವಿ ನಾವು, ಸ್ಮೋಕರ್ಸ್ ಎಲ್ಲ ಇದ್ರೆ ಬಾಯಿಯಲ್ಲಿ ಲವಂಗ ಹಿಡಿಯೋದ್ರಿಂದ ಕಂಟಿನ್ಯೂಸ್ಲಿ ಬ್ರಾಂಕೋ ಡೈಲೇಟರ್ ಇಫೆಕ್ಟನ್ನು ಸಿಗ್ತದೆ, ಅದನ್ನು ಅವ್ರು ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಶುಂಠಿ ಕಾಡು ಅಂತ ಮನೆಯಲ್ಲಿ ಮಾಡ್ತಾರೆ, ಅಥವಾ ಕುಚ್ಗಡಬ ಮನೆಯಲ್ಲಿ ಗಣೇಶನ ಹಬ್ಬಕ್ಕೆ ಹಿಂದಿನ ದಿನ ಮಾಡೋದು, ಅದು ಅದು ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿ ಅಲರ್ಜಿ ಅಂಡ್ ದಿಸ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಅದರಲ್ಲಿ ಮೆಣಸಿನ ಕಾಳಿನ ಪುಡಿ, ಕೊಬ್ಬರಿ, ಬೆಲ್ಲವನ್ನು ಹಾಕಿ ಮಾಡ್ತಾರಲ್ಲ, ಅದನ್ನು ತಿಂದು ಅದ್ರ ನೀರು ಕುಡಿ ಎಂಥ ರೈನಿಂಗ್ ನೋಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ. ಮೆಣಸಿನ ಕಾಳಿನ ಪ್ರಿಪರೇಷನ್ಸು. ಇನ್ನೊಂದು ನಾನು ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ, ಕಾನ್ಸ್ಟಿಪೇಷನ್. ಸಂಡಾಸ್ ಯಾರಿಗೆ ದಿನ ಪ್ರೀತಿ ಇಡೀ ಚೆನ್ನಾಗಿ ಆಗ್ತದೆ ಅವರಿಗೆ ಎಪಿಸೋಡ್ ಆಫ್ ಸ್ಟೇಟಸ್ ಅಸ್ಟಮೆಟಿಕಸ್ ಅಟ್ಯಾಕ್ ತುಂಬ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಏನೋ ವಾತಾನುಲೋಮನ ಅಂತೀವಿ. ದಿನ ನಮ್ಮದು ಬೋವೆಲ್ ಎವ್ಯಾಕ್ಯುವೇಷನ್ ಕರೆಕ್ಟಾಗಿ ಇರಬೇಕು, ಇಲ್ಲ ಅಂದರೆ ಆಯುರ್ವೇದದಲ್ಲಿ ನಾವು ವಾತಾನುಲೋಮನ ಚಿಕಿತ್ಸೆ ಅಂದರೆ ದಿನ ಅವನಿಗೆ ಮೋಷನ್ ಈಸಿಯಾಗಿ ಮಾಡ್ತಾ ಇದ್ರೆ ಅವ್ನಿಗೆ ಅಸ್ತಮಾನೇ ಬರೋದಿಲ್ಲ. ಎಷ್ಟೋ ಪೇಷೆಂಟಿಗೆ ನೋಡಿದ್ದೀವಿ, ಯಾಕೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ ವಾತ ಊರ್ಧ್ವಗಾಮ ಆಗಿರ್ತದೆ, ಅಂದರೆ ಕೆಳಗಡೆ ಹೋಗೋದ್ಬಿಟ್ಟು ಮೇಲೆ ಬಂದರೆ ಶ್ವಾಸರೋಗ ಬರ್ತದೆ. ನಾವು ಅದನ್ನು ಕೆಳಗಡೆನೇ ಇಟ್ಟರೆ ಈ ರೋಗ ಬರೋದು ತುಂಬ ಪರ್ಸೆಂಟೇಜ್ ಕಡಿಮೆ. ಇದಕ್ಕೆ ನೀವೇನು ಮಾಡೋದು, ದಿನ ಈಸಿಯಾಗಿ ಸಂಡಸಾಗೋ ಔಷಧಿ ಅಥವಾ ಆಹಾರದಲ್ಲಿ ಬದಲಾವಣೆ ಮಾಡಿ ದಿನ ಸಂಡಸಾಗೋ ಥರ. ಈ ಮನೆ ಮದ್ದಿನಲ್ಲಿ ನಾನು ಹೇಳಿದೆ, ಕುಚಿಗಡಬ ಅಥವಾ ಮೆಣಸಿನಕಾಳಿನ ಪ್ರಿಪ್ರೇಷನ್ಸು, ಲವಂಗದ ಪ್ರಿಪ್ರೇಷನ್ಸು, ಹಸಿ ಅಲ್ಲ ಅಥವಾ ಶುಂಠಿಯ ಪ್ರಿಪ್ರೇಷನ್ಸು, ಇದನ್ನು ತಿನ್ನೋದ್ರಿಂದ ಅಲರ್ಜಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಮತ್ತು ಅದು ಬಿಟ್ಟರೆ ನೀವು ತರಕಾರಿಯಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ತಿನ್ನಬಾರ್ದು ಅನ್ನೋದು ಮುಳ್ಳು ಸೌತೆಕಾಯಿ, ಬಾಳೆಹಣ್ಣಿನ ಪದಾರ್ಥಗಳು, ಫ್ರಿಡ್ಜಲ್ಲಿಟ್ಟ ಐಟಮ್, ಐಸ್ ಕ್ರೀಮ್ಸು, ಮೊಸರು, ಈ ಪರ್ಸೆಂಟೇಜನ್ನು ಕಡಿಮೆ ಮಾಡೋದ್ರಿಂದ ನಿಮಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಅಥವಾ ನಾ ಹೇಳಿದೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ನೌ ಡೇಸ್ ಮಿಲ್ಕ್ ಈಸ್ ನಾಟ್ ಗುಡ್ ವಾಟ್ ಐ ಫೀಲ್ ಇಸ್ ಅದನ್ನು ತಿನ್ನಬಾರ್ದು. ಈಗಿನ ಹಾಲು ನೀವು ಹಾಲೇ ಕುಡಿಬೇಕೆಂದರೆ ಇಂಡಿಯನ್ ಬ್ರೀಡ್ ಕೌ ಆರ್ ಗಿರ್ ವೆರೈಟಿ ಆರ್ ಜವಾರಿ ಅಂತ ಏನು ಹೇಳ್ತೀವಿ, ಅದು ದಿನಕ್ಕೆ 1 ಲೀಟರ್ ಮಾತ್ರ ಹಿಂಡೋದು ಮೇಡಮ್. ಆ ಹಾಲನ್ನು ಯೂಸ್ ಮಾಡೋದ್ರಿಂದ ತುಂಬ ಪರ್ಸೆಂಟೇಜ್ ಆಫ್ ಆಗಿ ನೀವು ಅವಾಯ್ಡ್ ಮಾಡ್ಬೋದು ಈ ರೋಗವನ್ನು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ದಾರೀಲಿ ಕೈಕಟ್ಟಿ ನಿಂತಿರಲೆ, ಹೃದಯಾನ ಸಂಪೂರ್ಣ ಬಿಚ್ಚಿಡಲೆ, ಮುಂಗುರುಳ ಸ್ಪ್ರಿಂಗಲ್ಲಿ ಜೋತಾಡಲೆ, ಕಣ್ಣ ರೆಪ್ಪೆಯ ಮೇಲೆ ಮಲಗಿರಲೆ, ಆಸೆಗಳ ನೆಣಿಸಿ ಕೈಬೆರಳು ಸವೆದಿದೆ, ಎಲ್ಲ ಹೇಳಿದರೂ ಇನ್ನೇನೋ ಉಳಿದಿದೆ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೂ ಹೋಗದ ನಿಂತ ಬಸ್ಸಲ್ಲಿ ಸೀಟೊಂದ ಹಿಡಿದವನು ನಾನು. ಇಳಿ ಸಂಜೆ ಇಲ್ಲಿ ನಾನು ನನ್ನ ನಂಬರಿಗೇನೆ ಮಾಡುವೆನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಗೋ ಹೋಗುವೆನು, ಏನನ್ನೋ ಕಾಯುವೆನು. ನೀ ಸಿಕ್ಕರೂನು ಸಿಗದಿದ್ದರೂನು ಎದೆ ತುಂಬ ಹಾಡುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಪರಿಪೋಲಿ ಕನಸ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380056483.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ.

0: KLA's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: कर्नाटक लिंगायत शिक्षण संस्था बेळगावी तुमच्या स्वप्नांचे रूपांतर वैद्यकीय व्यवसायात करा. केली नीट रिपीटर बॅच आता बेळगावीत प्रवेश प्रक्रिया सुरू झालेली आहे. केली विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 पेक्षा जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झालीये. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380506483.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಮದುವೆ ಆಗೋ ಹುಡುಗಿ ರಂಬೆ ಊರ್ವಶಿ ಮೇನಕೆ ತರ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಪಾರು. ಮಕ್ಕದ ಮೇಲೆ ಎಲ್ಲ ಪಾಡಿಸಿದ್ರೆ ಸಾಕು. ಎರಡು ಕಣ್ಣು ಎರಡು ಕಿವಿಯಲ್ಲಿ ಯಾವ್ದಾರ ಒಂದೊಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ರು ಸಾಕು ಪಾರು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಯಾವ್ದೇ ಆಂಗಲ್ ಅಲ್ಲಿ ಎಷ್ಟೊತ್ತಿಗೆ ನೋಡಿದ್ರು ಹೆಂತರ ಕಾಣ್ಬೇಕು ಪಾರು. ಆದ್ರೆ ಒಂದು ಪಾರು, ನಾನು ರಾತ್ರಿ 90 ಹೊಡ್ಕೊಂಡು ಮನೆಗೆ ಬಂದಾಗ ಅವಳು ಏನಾನ ಬಾಗಿಲ ಹತ್ರ ನಿಂತ್ಕೊಂಡು ನನ್ನ ಗುರಾಯಿಸಿದ್ರೆ ಬೇಜಾನ್ ಪ್ರಾಬ್ಲಮ್ ಆಯ್ತದೆ ಪಾರು. ಬೇಕಾದ್ರೆ ವಾರಕ್ಕೆ ಒಂದ್ಸತಿ ನನ್ನ ಜೊತೆ ಕುತ್ಕೊಂಡು ಅವಳು ಬಿಯರ್ ಹೊಡೆದ್ಬಿಡ್ಲಿ ಪಾರು, ಏನು ಪ್ರಾಬ್ಲಮ್ ಇಲ್ಲ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅದೇನು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಬಗ್ಗೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿ. ಪ್ರಾರಂಭ ಅಲ್ಲಿಂದ ಮಾಡೋಣ. ಲ್ಯಾಪ್ರೋಸ್ಕೋಪಿ ಅಂದ್ರೇನು, ಅದರ ಬಗ್ಗೆ?
1: ಲ್ಯಾಪ್ರೋಸ್ಕೋಪಿ ಅಂದ್ರೆ ನೀವು ಟೆಲಿಸ್ಕೋಪಿ, ಓಕೆ, ಮೈಕ್ರೋಸ್ಕೋಪ್ ಎಲ್ಲ ಕೇಳಿರ್ಬೋದು. ಅದು ಬೇಸಿಕಲಿ ನೀವು ಏನಾದರೂ ನೋಡಲಿಕ್ಕೆ ಅಂತ ಪರೀಕ್ಷೆ ಮಾಡೋದಂತ ಯಂತ್ರಗಳು. ಸೊ ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಬೇಸಿಕಲಿ ಹೊಟ್ಟೆ ಒಳಗಡೆ ನಾವು ನೋಡಲಿಕ್ಕೆ ಅಂತ ಚೆಕ್ ಮಾಡೋದು ಯಂತ್ರ ಯೂಸ್ ಮಾಡ್ತೀವಲ್ಲ, ಆ ಪ್ರೊಸೀಜರ್ಗೆ ನಾವು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ.
0: ಅಂತ ಸಂದರ್ಭದಲ್ಲಿ ಸರ್, ಲ್ಯಾಪ್ರೋಸ್ಕೋಪಿಯನ್ನ ಕೀ ಹೋಲ್ ಸರ್ಜರಿ ಅಂತಾನು ಹೇಳ್ತಾರೆ, ಅದು ಯಾಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಇದು ಒಂದು ಎಕ್ಸಾಂಪಲ್ ಅಂತಂದ್ರೆ, ಈ ರೂಮ್ ಒಳಗಡೆ ಏನಾದ್ರೂ ಬರ್ಬೇಕಂತಿದ್ರೆ ನಾವು ಯಾವತ್ತು ಡೋರ್ ಓಪನ್ ಮಾಡ್ಕೊಂಡು ಬರ್ತೀವಿ. ಇದು ಹೊಟ್ಟೆನ ಹಂಗೆ ನೋಡ್ಬೇಕಂದ್ರೆ ಒಳಗಡೆ ಹೊಟ್ಟೆ ಕೊಯ್ದು ನೋಡ್ತೀವಿ. ಬಟ್ ಕೀ ಹೋಲ್ ಸರ್ಜರಿ ಅಂದ್ರೆ ನೀವು ಅದು ರೂಮ್ ಇಂದ ಡೋರ್ ಏನಿರುತ್ತಲ್ಲ, ಅದು ಕೀ ಏನಿರುತ್ತಲ್ಲ ಹೋಲು, ಅಲ್ಲಿಂದ ನೋಡಿ ನೀವು ಎಲ್ಲ ಮಾಡೋದು ಪ್ರೊಸೀಜರ್ಗೆ. ಅದಕ್ಕೆ ಇದನ್ನು ಕೀ ಹೋಲ್ ಸರ್ಜರಿ ಅಂತಾನೂ ಕಾಮನ್ ಪೀಪಲ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ.
0: ಈಗ ಓಪನ್ ಸರ್ಜರಿ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇದರ ನಡುವಿನ ವ್ಯತ್ಯಾಸ ಅದರ ಬಗ್ಗೆ ತಿಳಿಸಿ.
1: ಈಗ ನಾ ಹೇಳಿದ ಪ್ರಕಾರ ಓಪನ್ ಅಂತಂದ್ರೆ ಬಹಳಷ್ಟು ನೀವು ಕೇಳಿರ್ಬೋದು ಹೊಟ್ಟೆ ಕೊಯ್ದು ಇದು ಮಾಡ್ತಾರೆ ಅಂತ. ಸೊ ಇನ್ವೇರಿಯಬ್ಲಿ ಸ್ವಲ್ಪ ದೊಡ್ಡ ಇನ್ಸಿಷನ್ ಕೊಡ್ಬೇಕಾಗತ್ತೆ. ಕೀ ಹೋಲ್ ಆದತ್ತಂದ್ರೆ ಲ್ಯಾಪ್ರೋಸ್ಕೋಪಿ ಅಂದ್ರೆ ಬಹಳ ಸಣ್ಣ ಸಣ್ಣ ಇನ್ಸಿಷನ್ ಇಂದಾನೆ ಆಪರೇಷನ್ ಮಾಡೋದು. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ, ನಿಮ್ಗೆ ಆಪರೇಷನ್ ಇಂದ ಅಡ್ವಾಂಟೇಜಸ್ ಬಹಳಷ್ಟು ಇದೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವರು. ಸರ್, ಈಗ ಲ್ಯಾಪ್ರೋಸ್ಕೋಪಿ ಬಗ್ಗೆ ತಾವು ಇಷ್ಟೆಲ್ಲ ಹೇಳಿದ್ರೆ, ಇದರ ಬಳಕೆ ಯೂಸಸ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಲ್ಯಾಪ್ರೋಸ್ಕೋಪಿ ಈಗ ಮುಂಚೆ ಟ್ರೆಡಿಷನಲ್ ಓಪನ್ ಸರ್ಜರಿ ಏನು ಮಾಡ್ತಿದ್ರಲ್ಲ, ಮೋಸ್ಟ್ ಆಫ್ ದ ಓಪನ್ ಸರ್ಜರೀಸ್ ಅಲ್ಲಿ ಈಗ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ನಮ್ಮ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮುಂಚೆ ಹೊಟ್ಟೆ ಕೊಯ್ದೆ ಗರ್ಭಕೋಶ ತೆಗಿತಿದ್ವಿ, ಹೊಟ್ಟೆ ಕೊಯ್ದೆ ನಾವು ಅಂಡಾಶಯನ ತೆಗಿತಿದ್ವಿ, ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆದರೆ ಹೊಟ್ಟೆ ಕೊಯ್ದೆ ಮಾಡ್ತಿದ್ವಿ. ಇವೆಲ್ಲ ಹೊಟ್ಟೆ ಕೊಯ್ಯೋದ್ ಬದಲಿ ನಾವು ಈಗ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ಬೋದು. ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲೂ ಈಗ ಅಪೆಂಡಿಕ್ಸ್ ಆದರೆ ಪ್ರಾಬ್ಲಮ್ ಇತ್ತು, ಗ್ಯಾಲ್ ಸ್ಟೋನ್ಸ್ ಪ್ರಾಬ್ಲಮ್ ಇತ್ತು, ಇದಕ್ಕೆಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಇದು ಅಪೆಂಡಿಸೆಕ್ಟೊಮಿ ಮತ್ತು ಕೋಲೆಸಿಸ್ಟೆಕ್ಟೊಮಿ ಮಾಡ್ತಾರೆ ಈಗ. ಸೊ ಭಾಳ ಕಡೆ ಈಗ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ಸ್ ಬರ್ತಾ ಇದೆ. ಇದೊಂದು ಅಡ್ವಾನ್ಸ್ ಸರ್ಜರಿ. ಸೊ ಬೇಸಿಕಲಿ ಅಡ್ವಾನ್ಸ್ ಟ್ರೈನಿಂಗ್ ತೊಗೊಂಡು ಅದರದ್ದು, ಯಾರು ಮೊದಲು ರೆಗ್ಯುಲರ್ ಸರ್ಜನ್ಸ್ ಇದ್ದರು ಅವರೇ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಈ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಆರ್ ಬೋತ್ ಓಪನ್ಗೂ ರೆಡಿ ಇರ್ತಾರೆ, ಲ್ಯಾಪ್ರೋಸ್ಕೋಪಿಯನ್ನು ಮಾಡ್ತಾರೆ, ಎರಡು ಮಾಡ್ತಾರೆ.
0: ಉತ್ತಮ. ಅಂತ ಸಂದರ್ಭದಲ್ಲಿ ಸರ್, ಈಗ ತಾವು ಹೇಳಿದ್ರಿ ಈ ಎಲ್ಲ ರೋಗಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಳಸ್ತಾರೆ, ಗಾಲ್ ಸ್ಟೋನ್ಸ್ ಆಮೇಲೆ ಅಪೆಂಡಿಕ್ಟೈಟಿಸ್, ಅದರಲ್ಲಿ ಹೇಗೆ ಬಳಕೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಪ್ರೊಸೀಜರ್ ಸೇಮ್ ಇರುತ್ತೆ. ಹೊಟ್ಟೆ ಇದರಿಂದ ಏನಿರುತ್ತೆ, ನಾವು ಹೊಕ್ಕಳ ಜಾಗದಲ್ಲಿ ಅಲ್ಲೇ ಒಂದು 10 mm ಅಷ್ಟು, ಅಂದರೆ ಲಿಟ್ರಲಿ 1 cm ಅಷ್ಟೇ ಒಂದು ಓಪನಿಂಗ್ ಮಾಡ್ತೀವಿ. ಓಪನಿಂಗ್ ಮಾಡಿ ಅಲ್ಲೇ ಗ್ಯಾಸ್ ತುಂಬಿಸಿ ಹೊಟ್ಟೆಯನ್ನು, ಅದರಿಂದ ನಾವು ಸ್ಕೋಪ್ ಹಾಕಿ ನೋಡ್ತೀವಿ ಫಸ್ಟು. ಸೊ ನೀವು ಯಾವ ಜಾಗ ನೋಡ್ತೀರಿ ಅದ್ರ ಪ್ರಕಾರ. ಸೊ ಅಪೆಂಡಿಕ್ಸ್ ನೋಡೋದಿತ್ತು ಅಂದರೆ ಅದರ ಇನ್ಸಿಷನ್ ಸೈಟ್ಸ್ ಬೇರೆ ಕಡೆ ಇರುತ್ತೆ, ಅದೇ ನಿಮ್ಗೆ ಗರ್ಭಕೋಶ ತೆಗಿಬೇಕಂದ್ರೆ ಅದು ಇನ್ಸಿಷನ್ ಸೈಟ್ಸ್ ಬೇರೆ ಇರುತ್ತೆ. ಸೊ ಈ ರೀತಿಯಿಂದ ಯಾವ ಜಾಗ ಬೇಕು ನಮಗೆ ಅಬ್ಡೋಮ್ನಲ್ಲಿ ಇದ್ದಿದ್ದು ಆರ್ಗನ್ಸ್ ಎಲ್ಲ ನಾವು ಆಪರೇಷನ್ ಮಾಡ್ಬೋದು ಲ್ಯಾಪ್ರೋಸ್ಕೋಪಿ.
0: ಸರ್, ಈಗ ಮಹಿಳೆಯರ ಆರೋಗ್ಯದಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪಾತ್ರ ತಿಳಿಸ್ಬೋದಾ?
1: ನಾನು ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ತೊಂದರೆ ಆಗಿ ಗಡ್ಡೆ ಆಗಿ ಇಲ್ಲಾಂದ್ರೆ ಒಳಗಡೆಯಿಂದ ದಪ್ಪ ಇರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗೋದು ಅವರಿಗೆ ಮೆನ್ಸಿಸ್ ಟೈಮಲ್ಲಿ, ಈ ಥರ ತೊಂದರೆಗಳಲ್ಲಿ ಇರುವಾಗ ಅವ್ರಿಗೆ ಒಂದೊಂದು ಟೈಮ್ ಆಪರೇಷನ್ ಅಂತ ಹೇಳ್ತೀವಿ ಗರ್ಭಕೋಶ ತೆಗೆಯೋದು. ಮುಂಚೆ ಎಲ್ಲ ನಾವು ಕೊಯ್ದು ಮಾಡ್ತಿದ್ವಿ, ಈಗ ಲ್ಯಾಪ್ರೋಸ್ಕೋಪಿಯಿಂದಾನೇ ಗರ್ಭಕೋಶನೂ ತೆಗಿಬೋದು. ಸೇಮ್ ವೇ ಅಂಡಾಶಯದಲ್ಲಿ ಸಿಸ್ಟ್ ಆಗೋದು, ಒಂದೊಂದು ಟೈಮ್ ಸಿಂಪಲ್ ಸಿಸ್ಟ್ ಇರುತ್ತೆ, ಹೆಮರಜಿಕ್ ಸಿಸ್ಟ್ ಇರುತ್ತೆ, ಇಲ್ಲಾಂದ್ರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇರುತ್ತೆ. ಈ ಥರ ತೊಂದರೆ ಇರೋದ್ರಿಂದ ದೊಡ್ಡ ಹೊಟ್ಟೆ ಕೊಯ್ಯೋದ್ ಬದಲು ಸೀದಾ ಸಣ್ಣದಿದ್ರೆ ಆಪರೇಷನಲ್ಲೇ ಅದನ್ನು ಅಂಡಾಶಯನ್ನು ತೆಗೆದು ಟೆಸ್ಟ್ಗಂತ ಕಳಿಸ್ಬೋದು. ಈಗ ಭಾಳಷ್ಟು ಪೇಷೆಂಟ್ಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇನ್ಫರ್ಟಿಲಿಟಿ ಯಾಕೆ ಆಗ್ತಾ ಇದೆ, ಬಂಜತನ ಯಾಕಿದೆ, ಹೆಣ್ಮಕ್ಳಲ್ಲಿ ಏನೇನು ತೊಂದರೆ ಇರ್ಬೋದು, ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು, ಟ್ಯೂಬಲ್ಲಿ ಇರ್ಬೋದು, ಇಲ್ಲಾಂದ್ರೆ

0: ಆಶಯದಲ್ಲಿ ಇರ್ಬೋದು. ಇದೆಲ್ಲ ಮುಖಾಂತರ ನಾವು ಸ್ಕ್ಯಾನಿಂಗಲ್ಲೂ ಗೊತ್ತಾಗುತ್ತೆ. ಬಟ್ ಬೆಸ್ಟ್ ಅಂದರೆ ಲ್ಯಾಪ್ರೋಸ್ಕೋಪಿ ಮಾಡೋದರಿಂದ ಭಾಳಷ್ಟು ತೊಂದರೆಗಳನ್ನು ನಾವು ಕಂಡುಹಿಡಿಯಬಹುದು.
1: ಸರ್, ಅಂಥ ಸಂದರ್ಭದಲ್ಲಿ ಪ್ರೊಸೀಜರ್ ಅಥವಾ ಶಸ್ತ್ರಕ್ರಿಯೆ ವಿಧಾನದ ಬಗ್ಗೆ ತಿಳ್ಕೊಬಹುದಾ ಈ ಒಂದು ವಿಷಯದ ಕುರಿತು?
0: ಯೂಶಲಿ ಏನು ಮಾಡ್ತೀವಿ ನಾವು ಸರ್ಜರಿ ಮಾಡೋದಿತ್ತಂದ್ರೆ, ಹೇಳಿದ ಪ್ರಕಾರ ಸಣ್ಣ ಇನ್ಸಿಷನ್ಸ್ ಇರುತ್ತೆ, ಅದು ಹೊಕ್ಕಳ ಜಾಗದಲ್ಲೇ ನಾವು ಒಂದು ಇನ್ಸಿಷನ್ ಅಂದರೆ ದೊಡ್ಡದಂದರೆ 10 mm 1 cm ಅಷ್ಟು ಇನ್ಸಿಷನ್ ತೊಗೊಂಡು ಅಲ್ಲೇ ನಾವು ಸ್ಕೋಪ್ ಹಾಕಿ ಒಳಗಡೆ ನೋಡ್ತೀವಿ ಫಸ್ಟು. ಅದರಾದಮೇಲೆ ನಾವು ಇನ್ನೆರಡು ಸಣ್ಣದು ಹೋಲ್ ಇನ್ಸಿಷನ್ಸ್ ಲೆಸ್ ದೆನ್ 5 mm ಇನ್ಸಿಷನ್ಸ್, ಅಷ್ಟು ಸಣ್ಣದು ಇನ್ಸಿಷನ್ಸಿಂದ ನಾವು ಓಪನ್ ಮಾಡಿ ನಮ್ಮದು ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ತೀವಿ. ಸೊ ಮಿನಿಮಮ್ 2 instruments ಆದರೂ ಹೋಗಬೇಕು. ನಮ್ಮ ಕೈ ಕೆಲಸ ಏನು ಮಾಡುತ್ತೆ ಸರ್ಜರಿಯಲ್ಲಿ ಹೊಟ್ಟೆ ಕೊಯ್ದಾಗ, ಸೇಮ್ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಲ್ಯಾಪ್ರೋಸ್ಕೋಪಿನ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಈ ಯಾವುದೇ ತೊಂದರೆ ಇದ್ದರೆ, ಗರ್ಭಕೋಶ ತೊಂದರೆ ಇದೆ ಇಲ್ಲ ಅಂಡಾಶಯ ಅಂದಿತ್ತು ಅಂದರೆ ಅದರದ್ದು ಆಪರೇಷನ್ ಮಾಡ್ತೀವಿ. ಮೇಜರ್ ಸರ್ಜರಿ ಏನೋ ಇದ್ದರೆ ಗರ್ಭಕೋಶ ತೆಗೆಯೋದಿದ್ದಾಗ ಅವಾಗ ಇನ್ನೊಂದು ಎಕ್ಸ್ಟ್ರಾ ಒಂದು ಹಾಕಬೇಕಾಗತ್ತೆ ಇನ್ನೊಂದು ಸೈಡು. ಸೊ ದ್ಯಾಟ್ ಅದರಿಂದ ನಾವು, ಯಾಕಂದರೆ ಅಣ್ಣನ ಆಳರುಗಳು ಇರ್ತವೆ ಒಳಗಡೆ, ಸೊ ಅದನ್ನೆಲ್ಲ ಪುಷ್ ಮಾಡಬೇಕು, ಪುಷ್ ಮಾಡಿ ಆಮೇಲೆ ಆಪರೇಷನ್ ಮಾಡಬೇಕು. ಈ ಥರ ಏನಾದರೂ ಕ್ಲೀನ್ ಮಾಡೋದಿತ್ತು ಅಂದರೆ ಅವನಕ್ಕೆಲ್ಲ ಒಂದು ಹೋಲ್ ಸಪ್ರೇಟಾಗಿ ಮಾಡ್ತೀವಿ. ಸೊ ಅಟ್ಲೀಸ್ಟ್ 3-4 holes ಮಿನಿಮಮ್ ಹಾಕ್ತೀವಿ ಅವತ್ತು.
1: ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು. ಸರಿಗ ಆಪರೇಷನ್ ಸರ್ಜರಿ ಅಂತ ಹೇಳಿದ ತಕ್ಷಣ ನೋವಿನ ಬಗ್ಗೆ ವಿಚಾರ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ವೇಳೆ ಜನರಲ್ ಅನಸ್ಥೇಷಿಯ ಅವಶ್ಯಕತೆ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸು.
0: ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಜನರಲ್ ಅನಸ್ಥೇಷಿಯನ್ನು ಯೂಸ್ ಮಾಡ್ತಾರೆ. ಸ್ಪೈನಲ್ ಯೂಸ್ ಮಾಡೋದು ಬಹಳ ಕಮ್ಮಿ. ಶಾರ್ಟ್ ಪ್ರೊಸೀಜರ್ ಇದ್ರಷ್ಟೇ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಸ್ಪೈನಲ್ ಅನಸ್ಥೆಸಿಯ ಯೂಸ್ ಮಾಡ್ತೀವಿ. ಅಂದರೆ ಈಗ ಮಕ್ಕಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಳ್ಳೋದಿತ್ತು, ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್, ಈ ಶಾರ್ಟ್ ಪ್ರೊಸೀಜರ್ ಹಾರ್ಡ್ಲಿ ಲೆಸ್ ದ್ಯಾನ್ 10-15 minutes, ನಾಟ್ ಮೋರ್ ದ್ಯಾನ್ ದ್ಯಾಟ್. ಸೊ ಈ ಪ್ರೊಸೀಜರ್ಗೆ ನಾವು ಯೂಶಲಿ ಸ್ಪೈನಲ್ ಕೊಟ್ಟರು ಏನೂ ತೊಂದರೆ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಸರ್ಜರಿ ಲೈಕ್ ಓವರೇನ್ ಸಿಸ್ಟ್ ಇಲ್ಲಾಂದರೆ ಗರ್ಭಕೋಶ ತೆಗೆಯೋದಿತ್ತು, ಇಂಥ ಕಂಡೀಷನಲ್ಲಿ ಯಾವತ್ತೂ ನಾವು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರೋದರಿಂದ ಜನರಲ್ ಅನಸ್ಥೆಸಿಯ ಕೊಡ್ತೀವಿ. ಇದರಿಂದ ಪೇಷಂಟ್ಗೆ ಅರಿವೇ ಇರೋದಿಲ್ಲ. ಸೊ ಆಪರೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಪೊಸಿಷನಲ್ ಚೇಂಜಸ್ ಮಾಡಬೇಕಾಗತ್ತೆ ನಾವು ಆಪರೇಷನ್ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ. ಸೊ ಅದಕ್ಕೆ ನಾವು GA ಯಾವತ್ತು ಪ್ರಿಫರ್ ಮಾಡ್ತೀವಿ.
1: ಈ ಒಂದು ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ನಾವು ಮಾತನಾಡಿದ್ವಿ, ಪ್ರೊಸೀಜರ್ ಬಗ್ಗೆನೂ ಮಾತನಾಡಿದ್ವಿ, ಸಮಯದ ಬಗ್ಗೆ, ಎಷ್ಟು ಸಮಯ ತಗೋತ ಅದ್ರ ಬಗ್ಗೆ ಮಾತನಾಡಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ.
0: ಸಮಯ ಇಟ್ ಡಿಪೆಂಡ್ಸ್ ಆನ್ ಸರ್ಜರಿ, ಯಾವ ಥರ ಸರ್ಜರಿ ಮಾಡ್ತಾ ಇದ್ದೀವಿ. ನಾ ಹೇಳಿದ ಪ್ರಕಾರ ಈಗ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದರೆ ಬರೇ ಒಳಗಡೆ ನೋಡಿ ಹೋಗೋದಿತ್ತು ಅಂತಂದರೆ 10-15 minutes ಮುಗಿಯುತ್ತೆ. ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನು ಅಷ್ಟೇ 15 minutes, ಯಾಕಂದರೆ ಟ್ಯೂಬನ್ನು 2 bands ಇಲ್ಲ ಕ್ಲಿಪ್ಪನ್ನು ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಪ್ರೊಸೀಜರ್ ಟೈಮ್ ಈಸ್ ವೆರಿ ಶಾರ್ಟ್ ಆ್ಯಂಡ್ ವಿತ್ ಎಕ್ಸ್ಪೀರಿಯನ್ಸ್. ಚಲೋ ಸರ್ಜನ್ಸ್ ಇದ್ದರೆ ಲ್ಯಾಪ್ರೋಸ್ಕೋಪಿಕ್ ಓವರಿಯನ್ ಸಿಸ್ಟೆಕ್ಟೊಮಿ ಇಲ್ಲಾಂದರೆ ಹಿಸ್ಟೆಕ್ಟೊಮಿ ಎಲ್ಲ ಒಂದೇ ತಾಸಲ್ಲಿಯೋ ಕಂಪ್ಲೀಟ್ ಆಗುತ್ತೆ. ಸೊ ಮೊದಲಿನ ಥರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಜಾಸ್ತಿ ಅಂತೇನಿಲ್ಲ, ಸ್ಕಿಲ್ಸ್ ಮೇಲೆ ಇರುತ್ತೆ. ಸೊ ಸರ್ಜನ್ ಚಲೋ ಇದ್ದರೆ ಜಲ್ದಿನೂ ಆಗುತ್ತೆ.
1: ಲ್ಯಾಪ್ರೋಸ್ಕೋಪಿ ಸರ್ಜರಿ ಲಾಭಗಳು ಆಮೇಲೆ ಅಪಾಯಗಳು, ಪ್ರಾರಂಭ ಲಾಭದಿಂದ ಮಾಡೋಣ. ಮೊದಲನೇದಾಗಿ ಲಾಭಗಳು,
0: ಲ್ಯಾಪ್ರೋಸ್ಕೋಪಿ ನಾನು ಹೇಳಿದ ಪ್ರಕಾರ ಸಣ್ಣದು ಇನ್ಸಿಷನ್ ಮಾಡ್ತೀವಿ. ಸೊ ಕೊಯ್ಯೋದು ಕಮ್ಮಿ ಇರುತ್ತೆ, ಕೊಯ್ದರೆ ಆಟೋಮೆಟಿಕ್ಲಿ ಬ್ಲೀಡಿಂಗು ಕಮ್ಮಿ ಇರುತ್ತೆ ಆಪರೇಷನ್ ಟೈಮಲ್ಲಿ. ಸೊ ಆಪರೇಷನ್ ಆದಮೇಲೂ ನೋವು ಏನಿರುತ್ತೆ ಅದು ಕಮ್ಮಿ ಇರುತ್ತೆ, ಯಾಕಂದರೆ ಕಟ್ ಮಾಡಿದ್ದು ಟಿಶ್ಯೂಸು ಭಾಳ ಕಮ್ಮಿ. ಸೊ ಇನ್ವೇರಿಯಬ್ಲಿ ಪೇನು ಕಮ್ಮಿ ಇರುತ್ತೆ. ಕಸಣ್ಣು ಆಪರೇಷನ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಕಮ್ಮಿ ಇದೆ. ನಾನು ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ನೋಡ್ತೀವಿ, ಹೇಗೆ ನೋಡ್ತೀವಿ, ವಿಡಿಯೋ ಇದರಿಂದ ನೋಡ್ತೀವಿ ಮಾನಿಟರ್ ಮೇಲೆ. ಸೊ ಈ TV ಮಾನಿಟರ್ ಯಾವತ್ತು ಮ್ಯಾಗ್ನಿಫೈಡ್ ವ್ಯೂ ಇರುತ್ತೆ. ಸೊ ನಮಗೆ ಕಾಂಪ್ಲಿಕೇಶನ್ ರೇಟ್ ಕಂಪೇರ್ ಟು ಓಪನ್ ಈಸ್ ವೆರಿ ಲೆಸ್, ಬಿಕಾಸ್ ನಮಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ನಿಮಗೆ ನಾರ್ಮಲ್ ದೃಷ್ಟಿ ಏನಿರುತ್ತೆ ಅದರಿಂದ 3-4 times ಜಾಸ್ತಿ ದೊಡ್ಡದು ಕಾಣ್ತಿರುತ್ತೆ. ಸೊ ದೊಡ್ಡದು ಕಾಣೋದ್ರಿಂದ ರಿಸ್ಕ್ ಭಾಳ ಕಮ್ಮಿ ಇರುತ್ತೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಲಿ ಅದು ಕಟ್ಟಿಂಗ್ ಏನು ಮಾಡ್ತಿರ್ತೀವಲ್ಲ ಅದೆಲ್ಲ ಭಾರಿ ಕ್ಲಾರಿಟಿ ಇರುತ್ತೆ ಅದರಿಂದ. ಸೊ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಲೆಸ್ ವಿತ್ ಲ್ಯಾಪ್ರೋಸ್ಕೋಪಿ. ಆಟೋಮೆಟಿಕ್ಲಿ ನೀವು ಸನ್ ಹೀಲಿಂಗ್ ಇನ್ಸಿಷನ್ ಇತ್ತು ಅಂದರೆ ಹೀಲಿಂಗು ಫಾಸ್ಟ್ ಇರುತ್ತೆ. ಸೊ ಆಟೋಮೆಟಿಕ್ಲಿ ಪೇಷಂಟು ಭಾಳ ದಿನ ಇರಬೇಕಾಗಿಲ್ಲ. ಮೊದಲೆಲ್ಲ ಓಪನ್ ಮಾಡಿದ್ರೆ 4-5 days ಆದರೂ ಪೇಷಂಟು ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಅಡ್ವಾಂಟೇಜ್, ಸ್ವಲ್ಪ ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿಯಲ್ಲಿ ಅದೇ ದಿನ ಆಪರೇಷನ್ ಮಾಡಿದ ಬೆಳಗ್ಗೆನೆ ಸಾಯಂಕಾಲ ಎಲ್ಲ ಆರಾಮಿತ್ತು ಅಂದರೆ ಡಿಸ್ಚಾರ್ಜ್ ಮಾಡ್ಬೋದು. ಓವರಿಯನ್ ಸಿಸ್ಟ್ ಎಲ್ಲ ಇದ್ದರೆ ನೆಕ್ಸ್ಟ್ ಡೇ ವಿದಿನ್ 2 days ಡಿಸ್ಚಾರ್ಜ್ ಆಗ್ತಾರೆ. ಹಿಸ್ಟೆಕ್ಟಮಿ ಆ ಥರ ಏನಾದರೂ ದೊಡ್ಡ ಆಪರೇಷನ್ ಇದ್ದರೆ ಅಷ್ಟೇ ಒಂದು 48-72 hours, ಅಂದರೆ 3 days ಮಟ್ಟ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ.
1: ಅಲ್ಲಿಯೇ ಒಂದು ಪ್ರಶ್ನೆ ಏನಂದರೆ, ಯಾವುದೇ ಪೇಷಂಟ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ಕೋಬೋದಾ?
0: ಲ್ಯಾಪ್ರೋಸ್ಕೋಪಿ ಈಗ ಬಹಳ ಕಡೆ ಯೂಸ್ ಮಾಡ್ತಾ ಇದ್ದಾರೆ ವಿತ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ. ನಮ್ಮದು ಕ್ಯಾಮ್ರಾ ಆಗಲಿ, ಮಾನಿಟರ್ ಆಗಲಿ, ಯಾಕಂದರೆ ಎಲ್ಲ ನಾವು ಇನ್ಸ್ಟ್ರೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಈಗ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸರ್ಜರೀಸ್ ವಿ ಕ್ಯಾನ್ ಡೂ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ನಾಟ್ ಆಲ್ ಸರ್ಜರೀಸ್. ಈಗ ಸ್ವಲ್ಪ ಒಂದು ಹೊಟ್ಟೆಯಲ್ಲಿ ಭಾಳ ದೊಡ್ಡ ಗಡ್ಡೆ ಇತ್ತು, ಅದನ್ನು ಗಡ್ಡೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಜಾಗ ಬೇಕು ಫಸ್ಟ್ ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಲಿಕ್ಕೆ ಒಳಗಡೆ. ಸೊ ಆ ಥರ ದೊಡ್ಡ ಸೈಜಿಂದ ಇತ್ತು ಅಂತಂದರೆ ನಮಗೆ ಮಾಡೋದು ಆಪರೇಷನ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾಟ್ ಆಲ್, 90% ಆಫ್ ದ ಕೇಸಸ್ ಕ್ಯಾನ್ ಬಿ ಡನ್ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ದೇರ್ ವಿಲ್ ಬಿ 10% ಅದರಲ್ಲಿ ನಾವು ಉಪನೇ ಮಾಡಬೇಕಾಗತ್ತೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸರ್ಜರಿಯ ನಂತರ ಒಬ್ಬ ವ್ಯಕ್ತಿ ತಮ್ಮ ಚಟುವಟಿಕೆಗಳನ್ನು ಯಾವಾಗ ಪ್ರಾರಂಭ ಮಾಡ್ಬೋದು, ರೆಸ್ಟ್ ತೊಗೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ, ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ನಾನು ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಮೇನ್ ಅಂತಂದರೆ ಪೇಷಂಟ್ ರಿಕವರಿ ವೆರಿ ಕ್ವಿಕ್, ಬಿಕಾಸ್ ಸ್ಮಾಲ್ ಇನ್ಸೈಜನ್ ಜಲ್ದಿ ರಿಕವರ್ ಆಗುತ್ತೆ, ಅವ್ರಿಗೂ ಪೇನು ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಭಾಳಷ್ಟು ಪೇಷಂಟು 24-48 ತಾಸಲ್ಲೇ ಡಿಸ್ಚಾರ್ಜ್ ಮಾಡ್ಬೋದು ಸಣ್ಣ ಆಪ್ರೇಷನ್ ಇತ್ತಂತಂದರೆ. ಸೊ ಹಾಗಾಗಿ ಅವರು ಮನೆಗೆ ನಾರ್ಮಲ್ ಆ್ಯಕ್ಟಿವಿಟೀಸ್, ರೆಗ್ಯುಲರ್ ಅವರು ವಾಕಿಂಗು ಅದೆಲ್ಲ ಸ್ಟಾರ್ಟು ಮಾಡ್ಬೋದು, ಏನೂ ತೊಂದರೆ ಇಲ್ಲ.
1: ಮತ್ತು ಯಾವ್ದಾದ್ರು ಮುನ್ನೆಚ್ಚರಿಕೆಗಳು, ಪ್ರಿಕಾಷನ್, ಕಾಳಜಿ ಏನಾದ್ರು ವಹಿಸಬೇಕಾ ಅದ್ರ ಬಗ್ಗೆ ಸ್ವಲ್ಪ?
2: ಕಾಳಜಿ ಅಂತಂದರೆ ಆಪ್ರೇಷನ್ ಆದಮೇಲೆ, ಯಾಕಂದರೆ ನಾವು ಜಿ ಐ ಯೂಸ್ ಮಾಡಿರ್ತೀವಿ, ಸ್ವಲ್ಪ ಹೊಟ್ಟೆಯಲ್ಲಿ ಏನು ಅನ್ನನಾಳನ ಚಲನೆ ಇರುತ್ತೆ, ಒಂದೊಂದು ಟೈಮ್ ಸ್ಲೋ ಆಗಿರುತ್ತೆ. ಸೊ ಹಾಗಾಗಿ ನಾವು ಯಾವತ್ತು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಯಾವತ್ತು ಅನ್ನನಾಳನದ ಚಲನೆ ಚೆಕ್ ಮಾಡಿ ನೋಡ್ತೀವಿ. ಅದು ಸರಿ ಇತ್ತು ಅಂತಂದರೆ ಅವ್ರಿಗೆ ನೀರು ಇಲ್ಲಾಂದರೆ ಕಾಫಿ, ಚಾ ಈ ಥರ ಲಿಕ್ವಿಡ್ ಡಯಟಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೊದಲನೇ ದಿವಸ ಆಪರೇಷನ್ ದಿನ. ಅದೇ ಎರಡನೇ ದಿವಸದಿಂದ ಅವರಿಗೆ ಮೆತ್ತಗಿದ್ದೆಲ್ಲ ಶುರು ಮಾಡ್ಬೋದು. ಸೊ ಈ ಥರ ಅವ್ರಿಗೆ ಜಲ್ದಿ ಊಟ ಮತ್ತು ಸ್ಟಾರ್ಟ್ ಮಾಡ್ಬೋದು, ಈ ಥರ ತೊಂದರೆ ಇರೋದಿಲ್ಲ. ಬಟ್ ಇನ್ನೊಂದು ಏನಂತಂತಂದರೆ ನೋವು ಕಮ್ಮಿ ಇರುತ್ತೆ ಪೇಷಂಟಿಗೆ. ಸೊ ಹಾಗಾಗಿ ಪೇನ್ ಕಿಲ್ಲರ್ಸ್ ಕೊಡೋದರಿಂದ ಭಾಳ ಜನಕ್ಕೆ ಅದರಿಂದನೇ ಕಮ್ಮಿ ಇರುತ್ತೆ. 2-3 ದಿನ ಅಷ್ಟೇ ಸಾಕು, 3 ದಿನದಲ್ಲೇ ಅವರಿಗೆ ಪೇನ್ ಕಿಲ್ಲರಿಂದ ಕಮ್ಮಿ ಆಗುತ್ತೆ ಅವ್ರಿಗೆ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ಸರಿ, ಈಗ ಯಾವ್ದಾದ್ರು ವಾರ್ನಿಂಗ್ ಸೈನ್ಸ್ ಬಗ್ಗೆ ಮಾತನಾಡೋಣ. ಒಬ್ಬ ವ್ಯಕ್ತಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಒಳಗೆ ಹೋಗಿ ತದನಂತರ ಏನಾದರೂ ವಾರ್ನಿಂಗ್ ಸೈನ್ಸ್ ಅವರಲ್ಲಿ ಕಂಡು ಬಂದರೆ ಅದು ಯಾವುವು, ಅದ್ರ ಬಗ್ಗೆ ತಿಳಿಸಿ.
2: ನಾನು ಹೇಳಿದ ಪ್ರಕಾರ ಪೇಷಂಟ್ಗೆ ನಾವು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವಾರ್ನಿಂಗ್ ಸೈನ್ಸ್ ಯಾವತ್ತೇ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಅಂದರೆ ಈ ಥರ ಏನಾದರೂ ತೊಂದರೆಗಳು ಶುರು ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕಾಗತ್ತೆ. ಅವ್ರಿಗೆ ಏನಾದರೂ ಹೊಟ್ಟೆ ಉಬ್ಬಲಿಕ್ಕತ್ತರೆ ಒಂದೇ ಸಲ, ಯಾಕಂದರೆ ಹೊಟ್ಟೆ ಚಲನೆ ಶುರು ಆಗಬೇಕು ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಜನಕ್ಕೆ ಏನಾದರೂ ಹೊಟ್ಟೆ ಚಲನೆ ಸ್ಲೋ ಇತ್ತು ಶುರು ಆಗಲಿಕ್ಕೆ, ಅವರು ಮನೆಗೆ ಹೋದ್ಮೇಲೆ ಒಂದೇ ಸಲ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡಿದರು, ಆ ಥರ ಏನಾದರೂ ಹೊಟ್ಟೆ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಉಲ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಏನೋ ತೊಂದಾದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಒಂದೊಂದು ಟೈಮ್ ಆಪ್ರೇಷನ್ ನಾವು ಏನು ಮಾಡಿರ್ತೀವಿ, ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟೊಮಿ, ಅದು ನಾವು ಸ್ಟಿಚ್ಚೆಲ್ಲ ಹಾಕಿರ್ತೀವಿ, ಸ್ಟಿಚ್ ಹಾಕಿದ ಮೇಲೂ ಮತ್ತು ಕೆಳಗಡೆ ಜಾಗದಲ್ಲಿ ಒಂದೊಂದು ಟೈಮ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದರೂ ಬ್ಲೀಡಿಂಗ್ ಇಮಿಡಿಯೇಟ್ಲಿ ಜಾಸ್ತಿ ಆದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು ಅಂತ. ಒಂದೊಂದು ಟೈಮ್ ಒಳಗಡೆನೆ, ಯಾಕಂದರೆ ನಾವು ಎಲ್ಲ ಕರೆಂಟಿಂದ ಯೂಸ್ ಮಾಡಿ ಎಲ್ಲ ಟಿಶ್ಯೂಸನ್ನೆಲ್ಲ ಕಟ್ ಮಾಡ್ತೀವಿ. ಸೊ ಒಳಗಡೆ ಏನಾದರೂ ಒಂದೊಂದು ಟೈಮು ಅದು ಕರೆಂಟಿಂದ ಯೂಸ್ ಮಾಡೋದ್ರಿಂದ ಓಪನ್ ಅಪ್ ಆಗುತ್ತೆ, ಯಾಕಂದರೆ ಒಂದೊಂದು ಟೈಮ್ ಬಿ ಪಿ ಜಾಸ್ತಿ ಆಯಿತು ಅಂದರೆ ಆ ವೆಸಲ್ಸ್ ಎಲ್ಲ ಓಪನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಆದರೆ ಏನಾದರೂ ಒಂದೇ ಸಲ ಬ್ಲೀಡಿಂಗ್ ಆಗಿ ಪೇಷಂಟಿಗೆ ಒಂದೇ ಸಲ ಚಕ್ರ ಬರೋದು, ಚಕ್ರ ತಂದು ಬಿದ್ದುಬಿಡೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ. ವಿಪ್ಲ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ, ಬಟ್ ವಿಪರೀತ ಏನೋ ಹೊಟ್ಟೆ ನೋವು ಶುರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಾವು ಯಾವತ್ತು ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು. ಅವಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಕಾಂಪ್ಲಿಕೇಶನ್ ಓಪನಲ್ಲೂ ಇರುತ್ತೆ, ಲ್ಯಾಪ್ರೋಸ್ಕೋಪಿಯಲ್ಲಿ ಇರುತ್ತೆ, ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಬಹಳ ಕಮ್ಮಿ ಓಪನ್ ಕಂಪೇರ್ ಮಾಡಿದರೆ. ಬಟ್ ಈ ಎಕ್ಸ್ಪ್ಲನೇಷನ್ ಯಾವತ್ತು ಓಪನ್ಗೂ ಕೊಡ್ತೀವಿ, ಲ್ಯಾಪ್ರೋಸ್ಕೋಪಿಗೂ ಕೊಡ್ತೀವಿ. ಸೊ ಕೊಟ್ಟಮೇಲೆ ಈ ಥರ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು
1: ಸರ್. ಅಂಥ ಸಂದರ್ಭದಲ್ಲಿ ವೈದ್ಯರಾದ ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಈ ಒಂದು ಸರ್ಜರಿ ಕುರಿತು ಮಿತ್ಸ್ ಅಥವಾ ತಪ್ಪು ಕಲ್ಪನೆ ಯಾವೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ದೊಡ್ಡ ತಪ್ಪು ಕಲ್ಪನೆ ಅಂತಂದರೆ ಭಾಳ ಜನಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಮಾಡೋದು, ಮಕ್ಕಳು ಬೇಡ ಅಂತ ಮಾಡಿಸ್ಕೋದು ಆಪ್ರೇಷನ್. ಭಾಳ ಜನ ಏನು ಬರೀ ಕೊಯ್ದು ಮಾಡೋದು ಬಗ್ಗೆ ವಿಚಾರ ಮಾಡ್ತಾರೆ. ಮುಂಚೆ ಒಂದು ಟೈಮಲ್ಲಿ ಲ್ಯಾಪ್ರೋಸ್ಕೋಪಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ, ಮಾನಿಟರ್ ಎಲ್ಲ ಅಷ್ಟು ಇದಿರಲಿಲ್ಲ, ಕ್ಯಾಮ್ರಾ ಸಿಸ್ಟಮ್ ಅಷ್ಟು ಇರಲಿಲ್ಲ, ಭಾಳಷ್ಟು ಲ್ಯಾಪ್ರೋಸ್ಕೋಪಿ ಕ್ಯಾಂಪಲ್ಲಿ ಆಗ್ತಿತ್ತು. ಸೊ ಈ ರೀತಿ ಆಗೋದ್ರಿಂದ ಒಂದೊಂದು ಟೈಮು ಅದು ಪ್ರಾಬ್ಲಮ್ ಆಗ್ತಿತ್ತು, ಭಾಳಷ್ಟು ಪ್ರೆಗ್ನೆನ್ಸಿಗಳು ಆಗ್ತಿತ್ತು, ಅಂದರೆ ಫೇಲ್ ಆಗ್ತಿತ್ತು ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್. ಈ ರೀತಿಯಿಂದ ಭಾಳ ಜನಕ್ಕೆ ಅವರಿಗೆ ಹೆದರಿಕೆ ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಅಂದರೆ ಬೇಡ ಅಂತ. ಬಟ್ ಈಗ ಹಾಗಿಲ್ಲ, ಈಗ ಭಾಳಷ್ಟು ಅಡ್ವಾನ್ಸ್ ಆಗಿದೆ. ಈಗ ನಾವು ಏನಿದ್ರು ಮಾನಿಟರ್ ತುರುಂದನೇ ಚೆಕ್ ಮಾಡಿ ನೋಡ್ತೀವಿ, ಮತ್ತು ಟ್ಯೂಬ್ ಒಂದು ಬ್ಲಾಕ್ ಮಾಡಿದ್ದು ಅದರದ್ದೆಲ್ಲ ರೆಕಾರ್ಡಿಂಗದು ಇರುತ್ತೆ. ಸೊ ಈ ರೀತಿಯಿಂದ ನಾವೆಲ್ಲ ಅವ್ರಿಗೆ ಪ್ರೂಫ್ ಕೊಟ್ಟಿರ್ತೀವಿ, ಅಂದರೆ ಎಲ್ಲ ಸರಿ ಆಗಿದೆ ಅಂತ ಆಪ್ರೇಷನ್. ಬಟ್ ಸ್ಟಿಲ್ ಲೆಸ್ ದ್ಯಾನ್ 1% ಫೇಲ್ಯೂರ್ ರೇಟ್ ಅದರಲ್ಲೂ ಇರುತ್ತೆ. ಅದು ಓಪನಲ್ಲಿ ಹೇಗಿರುತ್ತೆ ಸೇಮ್ ಲ್ಯಾಪ್ರೋಸ್ಕೋಪಿಯಲ್ಲೂ ಅದೇ ಫೇಲ್ಯೂರ್ ರೇಟ್ ಇದ್ದೇ ಇರುತ್ತೆ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ದರ್ಶಿತ್ ಶೆಟ್ಟಿಯವರು, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ. ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು. ಆಮೇಲೆ ಬಹಳಷ್ಟು ಮಿತ್ಗಳಲ್ಲಿ ಇನ್ನೊಂದು, ಫ್ಯೂಚರ್ ಹೆಲ್ತ್ ಆರ್ ಫರ್ಟಿಲಿಟಿ ಎಫೆಕ್ಟ್ ಮಾಡುತ್ತಾ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
2: ಬಹಳಷ್ಟು ಜನಕ್ಕೆ ಮುಂಚೆ ಏನಾದರೂ ಓಪನ್ ಸರ್ಜರಿ ಆಗಿತ್ತು ಅಂತಂದರೆ, ಸರ್ಜರಿ ಆದಮೇಲೆ ಒಳಗಡೆ ಎಲ್ಲ ಸ್ಟಿಚ್ ಹಾಕಿದ ಜಾಗದಲ್ಲಿ ಮತ್ತು ಆಪರೇಷನ್ ಎಲ್ಲೆಲ್ಲಿ ಕಟ್ ಮಾಡಿರ್ತೀವಿ ಅಲ್ಲೆಲ್ಲ ಒಂದು ಫೈಬ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಒಳಗಡೆ ಅಡಿಷನ್ಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ಅನ್ನನಾಳುಗಳು ಬೇರೆ ಯಾವ್ದಾದ್ರು ಆರ್ಗನ್ಸ್ ಅಂಟ್ಕೊಳ್ಳುತ್ತೆ ನಿಮ್ಗೆ ಆಪರೇಷನ್ ಮಾಡಿದ ಜಾಗದಲ್ಲಿ. ಸೊ ಅದೇ ಸೇಮ್ ಟ್ಯೂಬ್ ಸಮೀಪಲ್ಲಿ ಏನಾದರೂ ಆದರೆ ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ತೊಂದರೆಗಳು ಭಾಳಷ್ಟು ಇತ್ತು ಮುಂಚೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಸಣ್ಣ ಆಪರೇಷನ್ ಇರೋದರಿಂದ ಕಟ್ ಆಗೋದೆಲ್ಲ ಕಮ್ಮಿ ಇರೋದರಿಂದ ಸೊ ಆಟೋಮೆಟಿಕ್ಲಿ ಫೈಬ್ರೋಸಿಸ್ ಅಡಿಷನ್ಸ್ ಚಾನ್ಸಸ್ ಎಲ್ಲ ಭಾಳ ಕಮ್ಮಿ. ಸೊ ಹಾಗಾಗಿ ಈ ಥರ ಫ್ಯೂಚರ್ ಫರ್ಟಿಲಿಟಿ ಎಫೆಕ್ಟ್ ಆಗೋದು ಭಾಳ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ. ಪ್ಲಸ್ ಇಟ್ ಈಸ್ ಒನ್ ಆಫ್ ದ ಮೇನ್ ಏನು ಇನ್ವೆಸ್ಟಿಗೇಷನ್ ವಾಟ್ ಈಸ್ ಯೂಸ್ಡ್ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಇನ್ಫರ್ಟಿಲಿಟಿ ಯಾಕಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಅಂತಲೇ ನಾವು ಲ್ಯಾಪ್ರೋಸ್ಕೋಪಿ ಮಾಡೋದು.
1: ಅಂತ ಸಂದರ್ಭದಲ್ಲಿ ಒಬ್ಬ ಪೇಷಂಟ್ ಯಾವೆಲ್ಲ ವಿಷಯದ ಬಗ್ಗೆ ಗಮನ ವಹಿಸಬೇಕು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಸ್ಪತ್ರೆ ಯಾವೆಲ್ಲ ವಿಷಯ ಬಗ್ಗೆ ಅವರು ನೋಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಈಗ ಎಲ್ಲ ಹಾಸ್ಪಿಟ್ಲಲ್ಲೂ ಅವೈಲೇಬಲ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲೈಕ್ ಇನ್ಸ್ಟ್ರೂಮೆಂಟ್ಸ್. ನಾ ಹೇಳಿದ ಪ್ರಕಾರ ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಪ್ರೋಸ್ಕೋಪಿ. ನಿಮ್ಗದು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಬೇಕು ಹಾಸ್ಪಿಟ್ಲಲ್ಲಿ ಒಂದು. ಇನ್ನೊಂದು ಟ್ರೈನ್ಡ್ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಎಲ್ಲರೂ ಯಾರ್ಯಾರು MS ಮಾಡಿದ್ದಾರೆ, OBG ಮಾಡಿದ್ದಾರೆ, ಅವರೆಲ್ಲರೂ ಸರ್ಜನ್ ಇರ್ತಾರೆ ಓಪನ್ನಲ್ಲಿ, ಬಟ್ ಎಲ್ಲರೂ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೈನ್ಡ್ ಇಲ್ಲ. ಸೊ ಇವರು ಎಲ್ಲ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಅದರದ್ದು ಫೆಲೋಶಿಪ್ ಎಲ್ಲ ಇರುತ್ತೆ. ಸೊ ಅಂಥವ್ರ ಕಡೆ ನೀವು ಹೋದರೆ ಒಳ್ಳೇದು ಇವತ್ತು, ಯಾಕಂದರೆ ಇವರು ಅದು ಟ್ರೈನಿಂಗ್ ತೊಗೊಂಡಿರ್ತಾರೆ, ಅದರಲ್ಲಿ ಇರೋದು ಎಲ್ಲ ಪ್ರಾಬ್ಲಮ್ಗಳು ಎಲ್ಲ ಫೇಸ್ ಮಾಡಿರ್ತಾರೆ, ಹೇಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಇಂಥ ಹಾಸ್ಪಿಟ್ಲಲ್ಲಿ ಹೋದರೆ ಒಳ್ಳೆಯದು. ಸೊ ಫಸ್ಟ್ ಈಸ್ ಆಲ್ವೇಸ್ ದ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಅವೈಲೇಬಲ್, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅವ್ರು ಇರಬೇಕು, ಅವ್ರ ಕಡೆ ಹೋಗಿ ಮಾಡಿಸ್ಕೊಳ್ಳಿ ಅವತ್ತು.
1: ಸರ್, ತಮ್ಮ ಉತ್ತರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅದ್ರ ಬಗ್ಗೆ ತಾವು ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರಿಸ್ಪೆಕ್ಟ್ ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯಾವೆಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: KLE ಯಳ್ಳೂರು ಹಾಸ್ಪಿಟ್ಲಲ್ಲಿ ಎಲ್ಲ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ನಾವು ಆಲ್ರೆಡಿ ರೆಗ್ಯುಲರ್ಲಾಗಿ ಲಾಸ್ಟು 5 ವರ್ಷದಿಂದ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೀವಿ. ಬೋತ್ ಸರ್ಜರಿ ಡಿಪಾರ್ಟ್ಮೆಂಟ್ ಮತ್ತು ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನೆಕ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ನಮ್ಮದು ಲೇಟೆಸ್ಟ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು 3D ಇದನ್ನು ಚೆಕ್ ಮಾಡ್ಕೊತ ಅದರಲ್ಲೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೀವಿ. ಮತ್ತು ನಾನು ಹೇಳಿದ ಪ್ರಕಾರ ನಾವು ಗರ್ಭಕೋಶ

0: ಏನಾದರೂ ತೆಗೆಯೋದಿತ್ತು ಅಂದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಏನು ಬೇಕಾಗಿದೆ ಸುಟ್ಟಿ ಅದನ್ನು ಎಲ್ಲ ಗರ್ಭಕೋಶನ ತೆಗೆಯೋದಿರುತ್ತೆ, ಸ್ಟಿಚ್ ಹಾಕೋದಿರುತ್ತೆ ಒಳಗಡೆಯಿಂದನೇ. ಸೊ ಇವೆಲ್ಲ ಪ್ರೊಸೀಜರ್ಸ್ ನಾವು ಅಲ್ಲಿ ಮಾಡ್ತೀವಿ ರೆಗ್ಯುಲರ್ ಆಗಿ.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ದರ್ಶಿತ್ ಶೆಟ್ಟಿ, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ವಿವರವಾದ ಮಾಹಿತಿಯನ್ನು ತಾವು ಕೊಟ್ಟರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೆದರ್ಲಿಕ್ಕೆ ಹೋಗಬೇಡಿ, ಈಗ ಭಾಳ ಅಡ್ವಾನ್ಸ್ಡ್ ಆಗಿದೆ. ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅವೈಲೇಬಲ್ ಇರೋದ್ರಿಂದ ಲ್ಯಾಪ್ರೋಸ್ಕೋಪಿ ಭಾಳಷ್ಟು ಅಡ್ವಾಂಟೇಜಸ್ ಇರೋದ್ರಿಂದ ಯಾವತ್ತು ಲ್ಯಾಪ್ರೋಸ್ಕೋಪಿ ಈಸ್ ಆಲ್ವೇಸ್ ಪ್ರಿಫರ್ಡ್ ಓವರ್ ಓಪನ್ ಸರ್ಜರಿ. ಯಾವತ್ತು ದುಡ್ಡು ಬಗ್ಗೆ ಏನು ವಿಚಾರ ಇಲ್ಲ ಇಲ್ಲಿ, ದುಡ್ಡು ಆ್ಯಕ್ಚುಲಿ ಹಾಗೆ ನೋಡಿದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ನಿಮಗೆ ಕನ್ಸ್ಯೂಮೇಬಲ್ಸ್ ಏನು ಯೂಸ್ ಮಾಡ್ತೀರಿ, ಸ್ಟಿಚ್ ಗಿಚ್ ಎಲ್ಲ ಯೂಸ್ ಮಾಡೋದು, ಅದೆಲ್ಲ ಭಾಳ ಕಮ್ಮಿ ಆಗುತ್ತೆ. ಒಂದ್ಸಲ ಅದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಹಾಸ್ಪಿಟ್ಲಿಗೆ, ಬಟ್ ಅದರ್ವೈಸ್ ಪೇಷಂಟಿಗೆ ಇದೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಸೊ ನಾ ಹೇಳೋದಂತಂದರೆ ಪೇಷಂಟಿಗೆ ಹೆದರ್ಬೇಕಂತಿಲ್ಲ. ಯಾವತ್ತಾದರೂ ಏನಾದರೂ ಕಂಡೀಷನ್ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತಂದರೆ ಯಾವತ್ತು ಲ್ಯಾಪ್ರೋಸ್ಕೋಪಿಯಿಂದನೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಪನ್ ಏನಾದರೂ ಒಂದಿಷ್ಟು ಕೇಸಸ್ಸಲ್ಲಿ ಓಪನ್ನೇ ಮಾಡಬೇಕಾಗತ್ತೆ, ಆವಾಗ ಡಾಕ್ಟರ್ ನಿಮಗೆ ಹೇಳ್ತಾರೆ ಇದು ಕೇಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಜರಿ ಓಪನ್ನೇ ಮಾಡೋದು ಒಳ್ಳೆಯದು ಅಂತ, ಹಾಗಿದ್ದಾಗ ಓಪನ್ ಮಾಡೋದಾಗತ್ತೆ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿ ಸರ್ಜನ್ ಡಾಕ್ಟರ್ ದರ್ಶಿತ್ ಶೆಟ್ಟಿ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: யாரோ இவனோ, யாரோ இவனோ, யாரோ இவனோ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಬರ್ತಾ ಇದೆ ಸೂಪರ್ ಹಿಟ್ ಆದ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ನಟ ನಟಿ ಸ್ಪೆಷಲ್ ನಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ವಿಶೇಷತೆಯ ಕನ್ನಡ ಚಿತ್ರರಂಗದ ಒಬ್ಬ ನಟ ಒಬ್ಬ ನಟಿ ಇವರ ಹೆಸರನ್ನು ನಾನು ತಗೊಳ್ಳುವೆ. ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನಮ್ಮ ಜಗದೀಶ್ ಅವರು, ಎಸ್, ನವರಸ ನಾಯಕ ಜಗದೀಶ್, ಜಗ್ಗೀಶ್ ಅವರು. ಸೊ ಸ್ನೇಹಿತರೆ, ಜಗ್ಗೀಶ್ ಅವರು ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು. ಅಥವಾ ರಕ್ಷಿತಾ, ಎಸ್ ರೀ ಸ್ನೇಹಿತರೆ, ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಬಹುದು. ಕಾರ್ಯಕ್ರಮದ ಇದೇ ವಿಶೇಷತೆ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನವರಸ ನಾಯಕ ಜಗ್ಗೀಶ್ ಅವರು ಅಥವಾ ರಕ್ಷಿತಾ ಅವರು, ಸೊ ಸ್ನೇಹಿತರು ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019904904. ಇದು ನಿಮ್ಮೊಂದಿಗೆ ನಾವು ವರ್ಷದ 8ನೇ ತಿಂಗಳಿನ 27ನೇ ದಿನ ಶುಭ ಗುರುವಾರ ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ರಕ್ಷಿತಾ ಅವರು ಅಥವಾ ಜಗ್ಗೀಶ್ ಸರ್ ಅವರು, ಸೊ ಸ್ನೇಹಿತರೆ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ. ಓಪನಿಂಗ್ ಗೀತೆ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರ ಅಪ್ಪು, ಚಿತ್ರದು ತಾಲಿಬಾನ್ ಅಲ್ಲ ಅಲ್ಲ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ನಾನು. ನೀವು ಕೂಡ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಸೊ ಸ್ನೇಹಿತರೆ, ಜಗ್ಗೀಶ್ ಸರ್ ಅವರ ಜನ್ಮದಿನ ಕೂಡ ಇತ್ತು ಸ್ನೇಹಿತರೆ, ಎಸ್. ಸೊ ಅವರ ಜನ್ಮದಿನ ಇತ್ತು ಮಾರ್ಚ್ನಲ್ಲಿ. ಸೊ ಸ್ನೇಹಿತರೆ, 17ನೇ ಮಾರ್ಚ್ ಅವರ ಜನ್ಮದಿನ ಇತ್ತು. ಸೊ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ. ನನಗೂ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು ಅವರು ಹೇಳಿದರು ನಿನ್ನೆ ಇತ್ತು, ಹೋದ ವಾರ ಇತ್ತು ಅಂತ. ಇಲ್ಲ, ಸೊ ಜಗ್ಗೀಶ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ಜಗ್ಗೀಶ್ ಸರ್ ಅಥವಾ ನಮ್ಮ ರಕ್ಷಿತಾ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ.

the beginning. நியூக்கே தைதிரா வணக்கம் ஆஃபியா மட்டும் முதல்ல ரேனியூக்கே இந்திரா வேணுது வணக்கம் இது நான் இப்போ இன்ஃபிட் எஃப்எம் கே எல் இ கனசு நிம் ஒன்றுக்கு நாவு நட நட்டி ஸ்பெஷல் ஈ காலிக்கு நமது விசேஷத்தை கன்னட சித்திரரங்கத ஒப்ப நட ஒப்ப நட்டி ஹெசரு நான் தொகுழுவ இவத்தின கன்னட சித்திரரங்கத ನವರಸ ನಾಯಕ ಜಗ್ಗೇಶ್ ಸರ್ ಅವರು ಹಾಗೂ ರಕ್ಷಿತಾ ಅವರು. ಸೊ ಸ್ನೇಹಿತರೆ, ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದೆ. ಬೇವು ಬೆಲ್ಲ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ವಿನೋದ್ ಅವರು. ಹಾಗೆಯೇ ಇದೇ ಗೀತೆಯನ್ನು ವಿಜಯಲಕ್ಷ್ಮಿ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನಿನ್ನೆ ಇತ್ತು ಜನ್ಮದಿನ ಆಫ್ ಚೇತನ್ ಅವರ ಪ್ರೀತಿಯ ತಾಯಿ ವೀಣಾ, ತಂದೆ ಪರಶುರಾಮ್ ಹಾಗೂ ನನ್ನ ಪುಟಾಣಿ ಸ್ನೇಹಿತರ ತಂಡ. ಚೇತನ್ ಚೇತನ್ ಜನ್ಮದಿನ ಇದೆ. ಶ್ರೇಯಾ, ಸಾನಿಧ್ಯ, ಚಿನ್ಮಯ್ ಇವರೆಲ್ಲರೂ ಕೂಡಿ, ವೇಣುದುನಿಯ ಕುಟುಂಬದವರು ಎಲ್ಲರೂ ಕೂಡಿ, ಚೇತನ್ ಅವರ ಜನ್ಮದಿನ ನಿನ್ನೆ ಇತ್ತು. ಇವತ್ತು ಅವರು ಖುಷಿಯಾಗಿದ್ದಾರೆ ಅಂದರೆ ಪ್ರತಿದಿನ ನೀವು ಖುಷಿಯಾಗಿದ್ರೆ ಅದೇ ಜನ್ಮದಿನ. ಸೊ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ಚೇತನ್ ಅವರೇ. ಜೀವನದಲ್ಲಿ ಏನು ಬೇಕಾದ್ ಮಾಡಿ. ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಟ್ಟೆ ಕೊಡ್ತೀರಾ, ಕೊಟ್ಟೆ ಕೊಡಲೇಬೇಕು. ಎಸ್, ಕಾರ್ಯಕ್ರಮದಲ್ಲಿ ಜನ್ಮ ನೀಡುತ್ತಾಳೆ ಈ ಒಂದು ಸುಮಧುರವಾದ ಗೀತೆ. ತದನಂತರ ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆಯಾಗಿದೆ ನಿನ್ನಾಣೆ ನಿನ್ನಾಣೆ. ರಕ್ಷಿತಾ ಅವರು ಅಭಿನಯಿಸಿರುವ ಸುಂಟರ ಗಾಳಿ ಚಿತ್ರದ್ದು. ತದನಂತರ ಚಂದ್ರಕಾಂತ್ ಭಟ್ಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಬಾರಯ್ಯ ಸಂಜೆಗೆ ಅನ್ನೋ ಒಂದು ಹಾಡು. ತದನಂತರ ನಮ್ಮ ಪದ್ಮಾ ಟೇಲರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಬ್ರಹ್ಮನಿಗೆ ತಲೆ ಕೆಟ್ಟು ಮಾರಿಗನ್ನು ಹೋರಿಮೆಯಾಗೆ ಜಗ್ಗೇಶ್ ಅವರು ಅಭಿನಯಿಸಿರುವ ಚಿತ್ರ. ಸೊ ಸ್ನೇಹಿತರೆ, ಇದು ವರ್ಷದ 8ನೇ ತಿಂಗಳಿನ 27ನೇ ದಿನ, ಶುಭ ಗುರುವಾರ, 27ನೇ ಆಗಸ್ಟ್ 2026. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಅಥವಾ ರಕ್ಷಿತಾ, ಎಸ್ ರಕ್ಷಿತಾ ಅವರು ಅಥವಾ ಜಗ್ಗೇಶ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಹಾಟ್ಲೈನ್ ಸಂಖ್ಯೆ ಬಂದು 9049049049. ಎಲ್ಲ ನಂಬರ್ ಮರಿಬೋದು, ವೇಣುಧ್ವನಿ ನಂಬರ್ ಮರಿಲಿಕ್ಕೆ ಆಗುದಿಲ್ಲ. ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ರೈಟ್, ಕನ್ನಡಕ್ಕೆ ನಿಮ್ಮ ಮುಂದಿನ ಹಾಡು. ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರ ಸುಂಟರಗಾಳಿ. ಬರೀ ರಕ್ಷಿತಾ ಅಷ್ಟೇ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಗುರುವಾರದ ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕನ್ನಡ ಚಿತ್ರರಂಗದ ಜಗ್ಗೀಶ್ ಸರ್ ಅವರು, ಅಂದರೆ ನವರಸ ನಾಯಕ ಜಗ್ಗೀಶ್ ಸರ್ ಅವರು ಅಥವಾ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಕಾರ್ಯಕ್ರಮದಲ್ಲಿ ಈ ಗೀತೆ ವಿನೋದ್ ಅವ್ರದ್ದು ಆಗಿತ್ತು, ಹಾಗೂ ವಿಜಯಲಕ್ಷ್ಮಿ ಅವರು ಎಸ್ ಅವರ ಪ್ರೀತಿಯ ತಾಯಿಯ ಹೆಸರು ತಗೊಳ್ಳಿ ಅಂತ ಹೇಳಿದ್ದಾರೆ. ಎಸ್ ಚಂದ್ರವ್ವ ಅವರು ಕೂಡ ಅವರ ಆಶೀರ್ವಾದದೊಂದಿಗೆ ನಮ್ಮ ಚೇತನ್ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇನ್ನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಕಂಡೆ ಗೋವಿಂದನ, ಭಾಳ ದಿನ ಆಯ್ತು ಈ ಹಾಡನ್ನು ಕೇಳಿಲ್ಲ. ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಸೊ ಸ್ನೇಹಿತರೆ, ವಿಜಯಕುಮಾರ್ ಬಸ್ಮಿ ಅವರು ಇನ್ನೀವ ಯಾವುದಾದ್ರು ಒಂದು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ಮುಂದಿನ ಹಾಡು ವಿಜಯ್ ಚಂದ್ರಕಾಂತ್ ಭಟ್ಗಾವಿ ಅವ್ರದ್ದು, ಅದೇ ಬರ್ತಾ ಇದೆ ಜಗ್ಗೇಶ್ ಅವರು ಅಭಿನಯಿಸಿರುವ ಚಿತ್ರದ್ದು. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊಟ್ಟ ಮೊದಲನೇ ಬಾರಿಗೆ ತಗೊಂಡು ಬಂದಿದ್ದೇನೆ ನಮ್ಮ ಜಗ್ಗೇಶ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ಈ ಜಗ್ಗೇಶ್ ಸರ್ ಸ್ಪೆಷಲ್ ಕಾರ್ಯಕ್ರಮ ಹಾಗೂ ರಕ್ಷಿತಾ ಅವರ ಅಭಿನಯಿಸಿರುವ ಚಿತ್ರದ ಗೀತೆಗಳು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ಇವತ್ತಿನ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ. ಒಳ್ಳೊಳ್ಳೆ ಗೀತೆಗಳೊಂದಿಗೆ ಭಾಗವಹಿಸಿದ್ರ ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಅಥವಾ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಈ ಗೀತೆಯೊಂದಿಗೆ ಅವರು ತಮ್ಮ ಸಿಹಿಯಾದ ನೆನಪನ್ನು ಹಂಚಿಕೊಂಡಿದ್ದಾರೆ. ಅವರು ಶೋಭಾ ಡವ್ಲಿ ಅವರು, ಈ ಹಾಡು ನಮ್ಮ ಮದುವೆ ವಿಡಿಯೋನಲ್ಲಿ ಇದೆ ಅಂತ. ಈ ಒಂದು ನೆನಪಿನೊಂದಿಗೆ ಈ ಗೀತೆ ಕೇಳುವಾಗ ಅವರ ಮುಖದ ಮೇಲೆ ಆ ಸಿಹಿಯಾದ ನೆನಪನ್ನು ನೆನಪಿಸುತ್ತಾ ನಗು ಬಂದಿರಬಹುದು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ಮುಂದೆ ಹೋಗ್ತಾ ಇದೆ ಸೂಪರ್ ನನ್ ಮಗ ಅನ್ನೋ ಚಿತ್ರದ ಹಾಡು. ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿದ್ದು ಇದೇ ಗೀತೆ. ವಿಜಯ್ ಕುಮಾರ ಬಸ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಹಾಟ್ಲೈನ್ ಸಂಖ್ಯೆ 9014904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿ ಕೇಳಿ ಮಜಾ ಮಾಡಿ.

0: ಪದ್ಮ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಬ್ರಹ್ಮನ್ಗೆ ತಲೆ ಕೆಟ್ಟು. ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನವರಸ ನಾಯಕ ಜಗೇಶ್ವರ್ ಅವರು ಅಥವಾ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡು ರಿಕ್ವೆಸ್ಟ್ ಮಾಡುವುದು ಈ ಕಾರ್ಯಕ್ರಮದ ವಿಶೇಷತೆ. ಎಲ್ಲಪ್ಪ ಅವರು ಒಂದು ಒಳ್ಳೆ ಮೆಸೇಜ್ ಕಾಪಿ ಪೇಸ್ಟ್ ಮಾಡ್ಯಾರೇನೋ ರೀ ಇಂಟರ್ನೆಟ್ದಿಂದ. ವೇಣು ದುನಿಯ ರೇಡಿಯೋಗಾಗಿ ಬಂದ ನನ್ನ ಗಂಡ ಅನ್ನೋ ಚಿತ್ರದ ಒಂದು ಗೀತೆ. ಯಲ್ಲಪ್ಪ ಯಾದವ್ ಅವರು ರಾಯಚೂರದಿಂದ ರಿಕ್ವೆಸ್ಟ್ ಮಾಡಿರುವ ಈ ಹಾಡು, ವಿಚ್ ಇಸ್ ಅಂತಿಂತ ಗಂಡು ನಾನಲ್ಲ ಜಗೇಶ್ವರ್ ಅವರೇ ಹಾಡಿದ್ದಾರೆ. ಸೊ ಸ್ನೇಹಿತರೆ, ಗೀತೆಗಳ ಲೈನಪ್ ಹೀಗಿವೆ. ಪ್ರಸಾರವಾಗೋ ಗೀತೆ ಪದ್ಮ ಅವ್ರದು, ತದನಂತರ ರೇಣುಕಾ ಅವ್ರದು, ತದನಂತರ ಯಲ್ಲಪ್ಪ ಅವ್ರದು ಬರ್ತಾ ಇದೆ. ಕೇಳಿ ಮಜಾ ಮಾಡಿ.
1: ಅಜ್ಜಿಗೆನಾ

ಆತ್ಮೀಯ ಸ್ನೇಹಿತರೆ, ರೇಣುಕಾ ಕಾಮ್ಗರವರ ಗೀತೆ ಆಗಿದೆ ರೆಡಿ. ಇದಾದ ತಕ್ಷಣ ಯಲ್ಲಪ್ಪ ಅವರ ಗೀತೆ, ತದ ನಂತರ ಸವಾಲಿಗು ಸವಾಲಿಗು ಸಯ್ಯರೆ ಸಯ್ಯ, ರಕ್ಷಿತಾ ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಪೂಜಾ ಅವರು ಭಾಗವಹಿಸಿದ್ದಾರೆ. ಗೀತೆಗಳ ಲೈನ್ ಅಪ್ ಹೀಗಿವೆ, ಕೇಳಿದ್ರಲ್ಲ, ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಕನ್ನಡ ಚಿತ್ರರಂಗದ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಅಥವಾ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಹೇಳೋದು ನಿಮ್ಮೊಂದಿಗೆ. ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ಯಲ್ಲಪ್ಪ ಅವರದು. ಬಂದ ನನ್ನ ಗಂಡ ಜಗ್ಗೇಶ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಂತಿಂತ ಗಂಡು ನಾನಲ್ಲ. ತದನಂತರ ಪೂಜಾ ಅವರ ಗೀತೆ. ಸೊ ಸುಜಾತ ಮಹಂತೇಶ್ ಅವರೇ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ. ಇದು ಜಗ್ಗೇಶ್ ಸರ್ ಅವರಲ್ಲ, ಅವರ ತಮ್ಮ, ಅವರ ಬ್ರದರ್ ಕೋಮಲ್ ಕುಮಾರ್ ಅವರು ಇದ್ದಾರೆ. ಜಗ್ಗೇಶ್ ಸರ್ ಅವ್ರದ್ದು ಅಭಿನಯಿಸಿರುವ ಚಿತ್ರದ್ದು ಯಾವುದಾದ್ರು ಗೀತೆ ರಿಕ್ವೆಸ್ಟ್ ಮಾಡಿ. ಕಾರ್ಯಕ್ರಮದ ಮುಂದಿನ ಮೂರು ಗೀತೆಗಳು ಹೀಗಿವೆ ಆತ್ಮೀಯರೇ. ಈಗ ಯಲ್ಲಪ್ಪ ಅವ್ರದ್ದು, ತದನಂತರ ಪೂಜಾ ಅವ್ರದ್ದು, ತದನಂತರ ಹೊಂಬಾಳೆ ಹೊಂಬಾಳೆ ಅನ್ನೋ ಒಂದು ಗೀತೆ, ಸ್ನೇಹಿತರೆ ನನ್ನಾಸೆಯ ಹೂವೆ ಅನ್ನೋ ಚಿತ್ರ ಜಗ್ಗೇಶ್ ಅವ್ರದ್ದು. ಸೊ ಸ್ನೇಹಿತರೆ ನಿಮ್ಮೊಂದಿಗೆ ನಾವು ನಟ ನಡಿ ಸ್ಪೆಷಲ್. ವರ್ಷದ 8ನೇ ತಿಂಗಳಿನ 27ನೇ ದಿನ ಆಗಸ್ಟ್ 27, 2026 ಶುಭ ಗುರುವಾರ ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಅಥವಾ ರಕ್ಷಿತಾ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಅಂದರೆ ಅವರು ಅಭಿನಯಿಸಿರುವ ಗೀತೆ ರಿಕ್ವೆಸ್ಟ್ ನೀವು ಮಾಡಬಹುದು. ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ

ಯಲ್ಲಪ್ಪ ಅವರ ಗೀತೆ ಆಯಿತು ಪ್ರಸಾರ, ಮುಂದಿನ ಗೀತೆ ಪೂಜಾ ಅವ್ರದ್ದು. ಸುಜಾತಾ ಮಹಾಂತೇಶ್ ಅವರು ಕೂಡ ಗೀತೆಯನ್ನು ಚೇಂಜ್ ಮಾಡಿದರು, ಅದಕ್ಕೆ ಧನ್ಯವಾದ ಸುಜಾತಾ ಮೇಡಮ್. ವಾಟ್ಸಪ್ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಈ ರೇಡಿಯೋ ಮುಖಾಂತರ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಸರ್. ನನ್ನ ತಾಯಿಗಂತೂ ನನ್ನ ನಿಮ್ಮ ವಾಯ್ಸ್ ಕೇಳೋಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಮ ತಾಯಿಗೆ, ಅವರ ಪ್ರೀತಿಯ ಸಮಯಕ್ಕೆ, ನಿಮ್ಮೆಲ್ಲರ ಸಮಯಕ್ಕೆ ಧನ್ಯವಾದ. ತಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ, ಸೊ ಕಾರ್ಯಕ್ರಮದಲ್ಲಿ ಟೆಕ್ಸ್ಟ್ ಮೆಸೇಜನ್ನು ಮಾಡಿದ್ದಾರೆ. ಎಲ್ಲ ಗೀತೆಗಳು ಸೂಪರ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಸವಾಲಿಗು ಪೂಜಾ ಅವ್ರದ್ದು, ತದನಂತರ ಮಹೇಶ್ ಅವ್ರದ್ದು ಬರ್ತಾ ಇದೆ. ಬನ್ನಿ ಆತ್ಮೀಯರೇ, ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ನವರಸ ನಾಯಕ ಜಗ್ಗೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ರಕ್ಷಿತಾ ಅವರು ಅಭಿನಯಿಸಿರುವ ಚಿತ್ರದ ಹಾಡು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ ಆಗಿದೆ. ಹಾಡನ್ನು ಕೇಳಿ ಮಜಾ ಮಾಡಿ. ಮುಂದಿನ ಮೂರು ಗೀತೆಗಳು ಪೂಜಾ ಅವ್ರದ್ದು, ಮಹೇಶ್ ಅವ್ರದ್ದು, ತದನಂತರ ಸುಜಾತಾ ಮಹಾಂತೇಶ್ ಅವರದ್ದು. ರಾಜಶ್ರೀ ಅವರೇ ಜೈ ಶ್ರೀರಾಮ್, ಜೈ ಜಿನೇಂದ್ರ. ಈಗ ಮೆಸೇಜ್ ಬಂದಿದೆ, ಸೊ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ.

ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ದಿಸ್ ಇಸ್ ಅ ಸಾಂಗ್ ಬೈ ಸುಜಾತಾ ಮಹಂತೇಶ್ ಅವರು, ರಿಕ್ವೆಸ್ಟ್ ಮಾಡಿರೋರು. ಎಸ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ಭಾಗವಹಿಸಿದ್ದಾರೆ ಇವರು. ಮೊದಲು ಅನ್ನೋ ಹಾಡು ನಮ್ಮ ರಕ್ಷಿತಾ ಅವರದು, ಯಶವಂತ್ ಅನ್ನೋ ಚಿತ್ರದ್ದು. ಇದಾದ ತಕ್ಷಣ ಜಗ್ಗೇಶ್ ಅವರು ಹಾಡಿರುವ ಹಾಡು ಹಾಗೂ ಅಭಿನಯಿಸಿರುವ ಚಿತ್ರ ಸ್ನೇಹಿತರೆ ಕ್ರೇಜಿ ಬಾಯ್ಸ್ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಆತ್ಮೀಯರೇ. ಕಾರ್ಯಕ್ರಮದಲ್ಲಿ ಪ್ರಥಮೇಶ್ ಅವರು, ತದನಂತರ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ಅನ್ನೋ ಗೀತೆ, ಈ ಗೀತೆ ಆಗಿದೆ ರೆಡಿ ಫಾರ್ ನಮ್ಮ ಲಕ್ಷ್ಮಿಯವರು. ತದನಂತರ ರಾಜಶ್ರೀ ಅವರ ಗೀತೆ ವಿಚ್ ಇಸ್ ಈ ಟಚ್ಚಲ್ಲಿ ಏನೋ ಇದೆ. ಗಜಾನನ್ ಕಾಂಕರ್ ಅವರು ರಿಕ್ವೆಸ್ಟ್ ಮಾಡಿರುವ ನಾನೇ ಸರ್ವರ್ ಸೋಮಣ್ಣ, ಸರ್ವರ್ ಸೋಮಣ್ಣ ಅನ್ನೋ ಚಿತ್ರದ್ದು ನಮ್ಮ ಜಗ್ಗೇಶ್ ಸರ್ ಅವರದು. ತದನಂತರ ಸ್ನೇಹಿತರೆ ಆ ದೇವರ ಹಾಡಿದು, ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ಕೃತಿಕಾ ಅವರು. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನಪ್ಪು. ವಿನೋದ್ ಅವರೇ, ನೀವು ಇನ್ನೊಂದು ಗೀತೆ ನೋಡೋಣ. ಅದೇ ಆ್ಯಕ್ಚುಲಿ ಆ ಗೀತೆ ಒಬ್ಬರು ರಿಕ್ವೆಸ್ಟ್ ಆಲ್ರೆಡಿ ಮಾಡ್ಯಾರ, ಅದಿನ್ನೂ ಲಾಸ್ಟಿಗೆ. ಸೊ ಸ್ನೇಹಿತರೆ ಹೌಸ್ಫುಲ್ ಆಗಿದೆ, ಹೌಸ್ಫುಲ್ ಅರ್ಥ ನಿಮ್ಮೊಂದಿಗೆ ನಾವು 2 ಗಂಟೆಯ ಕಾರ್ಯಕ್ರಮದಲ್ಲಿ ಎಷ್ಟು ಗೀತೆಗಳು ನಾನು ಪ್ರಸಾರ ಮಾಡ್ಬೋದು ಅಷ್ಟು ಗೀತೆಗಳು ಸಿಕ್ಕಾವ. ಒಳ್ಳೊಳ್ಳೆ ಗೀತೆಗಳೊಂದಿಗೆ ಆಫ್ ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್ ಅವರು ಹಾಗೂ ರಕ್ಷಿತಾ ಅವರು, ಇಬ್ಬರಲ್ಲಿ ಒಬ್ಬರನ್ನ ನೀವು ಆಯ್ಕೆ ಮಾಡಿಕೊಂಡಿರಿ, ಉತ್ತಮ ಗೀತೆ ರಿಕ್ವೆಸ್ಟ್ ಮಾಡಿದ್ರಿ, ಅದಕ್ಕೆ ಎಲ್ಲರಿಗೂ ಧನ್ಯವಾದ. ಒಳ್ಳೊಳ್ಳೆ ಗೀತೆಗಳು ಪ್ರಸಾರವಾಗ್ತಾ ಇದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆ ಬರ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಈ ಗೀತೆಗಳು ಹೌಸ್ಫುಲ್ ಆಗಿದೆ. ಈಗ ಒಂದು ಕರೆ ಬಂದಿತ್ತು, ಕರೆ ಮುಖಾಂತರ ಅವರು ತಿಳಿಸ್ತಾ ಇದ್ರು, ಸರ್ ಎಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ. ನಿನ್ನಿನ ಕಾರ್ಯಕ್ರಮ ನಮ್ಗೆ ಭಾಳ ಇಷ್ಟ ಆಯಿತು. ನಾನೇ ಅಂದೆ ಹೌದಾ, ಥ್ಯಾಂಕ್ ಯು ಸೋ ಮಚ್, ತು ಪ್ರೀತಿಯಿಂದ ಕೇಳ್ತೀರಾ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದು ಮಾಡಿ ಕಾರ್ಯಕ್ರಮ, ನಿಮ್ಮ ಹೆಸರೇನು ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತ ನಾವು ಕಾಂಪಿಟೇಟಿವ್ ಕಾರ್ಯಕ್ರಮದ ಬಗ್ಗೆನೂ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮ ತೊಗೊಂಡು ಬಂದಿದ್ವಿ. ನಾವು ಅದನ್ನು ಸಂದರ್ಶನವಾಗಿ ಮಾಡಿದ್ದೆ ನಾನು, ವಿ ಟಿ ಯು ಅವರು ಬಂದಿದ್ದರು. ಸೊ ಅದು ನಿಮಗೆ ನೋಡಬೇಕು. ಈಗ ನೆಕ್ಸ್ಟ್ ಯಾವಾಗ ಮರುಪ್ರಸಾರವಾಗುತ್ತೋ ಆವಾಗ ನಾನು ಖಂಡಿತ ನಿಮಗೆ ತಿಳಿಸುವೆ. ಸೊ ಸ್ನೇಹಿತರ ಕಾರ್ಯಕ್ರಮದ ಮುಂದಿನ ಗೀತೆ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ, ಇದಾದ ತಕ್ಷಣ ಇಟ್ಟ ಚಲಿ, ತದನಂತರ ಗಜಾನನ್ ಕಾಮ್ಕರ್ ಅವರ ಗೀತೆ, ನಾನೇ ಸರ್ವರ್ ಸೋಮಣ್ಣ. ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಗಜಾನನ್ ಕಾಮ್ಕರ್ ಅವರ ಗೀತೆ ಕೇಳಿದ್ರಲ್ಲ, ಈಗ ಮುಂದಿನ ಗೀತೆ ಕೃತಿಕ ಅವ್ರದು. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಇವತ್ತಿನ ನಟ ನಟಿ ಸ್ಪೆಷಲ್ ಜೋಡಿ ಯಾರು? ರಕ್ಷಿತಾ ಅವರು, ನವರಸ ನಾಯಕ ಜಗ್ಗೇಶ್ ಅವರು. ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೀಗಿವೆ. ಆ ದೇವರ ಹಾಡಿದು ಕೃತಿಕ ಅವ್ರದು, ತದನಂತರ ರಾಜೇಶ್ವರಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು ಫ್ರಾಮ್ ದ ಮೂವಿ ನನ್ನಾಸೆ ಹೂವೆ ಅನ್ನೋ ಚಿತ್ರ, ಅದರಾಗಿದ್ದು ಒಂದು ಹಾಡು. ಸೊ ಸ್ನೇಹಿತರೆ, ಏನಾಗೋಯ್ತಮ್ಮ ಅನ್ನೋ ಒಂದು ಹಾಡು. ತದನಂತರ ಜಾಲಿಗೋ ಜಾಲಿಗೋ ಈ ಗೀತೆ ಬರ್ತಾ ಇದೆ ಸ್ನೇಹಿತರೆ. ರಿಕ್ವೆಸ್ಟ್ ಮಾಡಿರೋರು ಇವತ್ತಿನ ದಿನ ಅಭಿಷೇಕ್ ಅವರು. ತದನಂತರ ಹೆಣ್ಣು ಚಂದ, ಹೆಣ್ಣು ಚಂದ ಈ ಗೀತೆ ಅವರ ಪ್ರೀತಿಯ ಹೆಂಡತಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಇದಾಗಿದೆ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಕಿಶೋರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಹಿಂಗಿದೆ ಗೀತೆಗಳ ಲೈನಪ್ಪು, ಕೇಳಿ ಮಜಾ ಮಾಡಿ.

ಜೀವ್ ಸೌಂದರ್ಯದೊಂದಿಗೆ ಜೊತೆಯಾಗಲಿ. ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಒಂದೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು. ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ.
1: ನಮಸ್ತೆ ತಮಗೂ ಕೂಡ.
0: ಮೇಡಮ್, ಇನ್ನು ತಾವು ಚಿಕ್ಕಂದಿನಿಂದಲೂ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥವ್ರು. ಶಿಕ್ಷಣ ವೃತ್ತಿಯ ಜೊತೆಗೆ ಸಾಹಿತ್ಯ, ಸಾಹಿತ್ಯದ ಜೊತೆ ಜೊತೆಗೆ ಕಿರುಚಿತ್ರ, ಸಿನಿಮಾ, ನಾಟಕಗಳಲ್ಲೂ ಕೂಡ ಒಂದು ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದೀರಾ. ಆ ಒಂದು ಅನುಭವ ಯಾವ ರೀತಿ ಇತ್ತು?
1: ಇದು ಅನುಭವ ನಟನೆ ಅಂತ ಬಂದಾಗ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆ್ಯಕ್ಟರ್ ರೀ, ಎಂಥ ಏನು ದೊಡ್ಡ ಎಕ್ಸ್ಪರ್ಟ್ ಆ್ಯಕ್ಟರ್ ಅಂತೇನಲ್ಲ, ಅಮ್ಯಾಚೂರ್ ಆ್ಯಕ್ಟರ್ ಅಂತಾರೆ, ಸುಮ್ಮನೆ ಹವ್ಯಾಸಕ್ಕೆ ಮಾಡುವಂಥದ್ದು. ಸೊ ನಮ್ಮ ಬೆಳಗಾವಿ ಒಳಗೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವ್ರೇನು ಮಾಡ್ಯಾರ, ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಕಟ್ಟಿಕೊಟ್ಟಾರೆ. ಎಲ್ಲರೂ ಮಠಮಾನ್ಯಗಳಿರ್ಬೋದು, ಸಾಹಿತ್ಯಿಕ ಕ್ಷೇತ್ರಗಳಿರ್ಬೋದು, ಕೆಲವೊಂದು ಸಂಘ ಸಂಸ್ಥೆಗಳು ಒಂದು ಒಳ್ಳೆಯ ವೇದಿಕೆಯನ್ನು, ಒಂದು ಒಳ್ಳೆಯ ಸಾಂಸ್ಕೃತಿಕ ನೆಲೆಗಟ್ಟನ್ನು ಮಹಿಳೆಯರಿಗೆ ವಿಶೇಷವಾಗಿ ಕಲ್ಪಿಸಿಕೊಟ್ಟಾರೆ. ಈಗ ನಮ್ಮ ಲೇಖಕಿಯರ ಸಂಘ ಅಂತಿರ್ಬೋದು, ಅಲ್ಲಿ ಕೆಲವೊಮ್ಮೆ ನಾಟಕಗಳನ್ನು ಆಡಿಸ್ತಾರೆ. ಆಮೇಲೆ ಬೇರೆ ಬೇರೆ ವೇದಿಕೆಗಳೊಳಗೆ ಕಾಂಪಿಟೇಷನ್ ಅಂತ ಇಟ್ಟಿರ್ತಾರೆ. ಅದಕ್ಕೊಂದೇನೋ ಅಂತಾರೆ, ಐ ಆಮ್ ನಾಟ್ ಗೆಟಿಂಗ್ ಇಟ್ ನೌ ರೈಟ್ ನೌ. ಪ್ರತಿ ವರ್ಷ ಅದೊಂದು ಕಾರ್ಯಕ್ರಮ ಆಗುತ್ತೆ, ಆ ಒಂದು ದೊಡ್ಡ ವೇದಿಕೆ. ಅಲ್ಲಿ ಎಲ್ಲ ಮಹಿಳಾ ಮಂಡಲದವ್ರು ಬಂದು ಅಲ್ಲಿ ನಾಟಕದ ಒಂದು ಕಾಂಪಿಟೇಷನ್ ಇಟ್ಟಿರ್ತಾರೆ. ಸೊ ಹಾಗೆಯೇ ಮಠದೊಳಗೆ ಬಸವ ಜಯಂತಿಯ ಪ್ರಯುಕ್ತ, ಬೇರೆ ಬೇರೆ ಜಯಂತಿಯ ಪ್ರಯುಕ್ತ ಈ ಶರಣರನ್ನು, ಶರಣರ ಜೀವನವನ್ನು ಕುರಿತಾದಂತಹ ನಾಟಕಗಳು ನಡೀತಿರ್ತವೆ. ಸೊ ಹಿಂಗೆ ಬೆಳಗಾವಿಯ ಬೇರೆ ಬೇರೆ ವೇದಿಕೆಯೊಳಗೆ ನಾಟಕವನ್ನು ಮಾಡುವಂತಹ ಒಂದು ಅವಕಾಶ ನನಗೆ ಸಿಗುತ್ತೆ. ಒಂದು ಸಲ ನಾನು ಕೀರ್ತಿ ಪಾಟೀಲ್ ಅಂತ ಒಬ್ಬರು ವಕೀಲರು ಬೆಳಗಾವಿ ಒಳಗೆ, ಅವರು ಈಗ ಪ್ರಾಕ್ಟೀಸ್ ಮಾಡಾಗ್ತಾರೆ ಏನು ಗೊತ್ತಿಲ್ಲ, ನಂಗೆ ಭೇಟಿಯಾಗಿಲ್ಲ ಭಾಳ ದಿನ ಆಯ್ತು. ಅವ್ರ ಜೊತೆಗೆ ಒಂದು ಬಸವಣ್ಣನವರ ಪಾತ್ರದಲ್ಲಿ ನಾಟಕ ಮಾಡೋದೊಂದು ನನಗೆ ಅವಕಾಶ ಸಿಗುತ್ತೆ. ಅವರು ಶಿವನ ಪಾತ್ರ ಮಾಡಿರ್ತಾರೆ, ನಾನು ಬಸವಣ್ಣ. ಬಸವಣ್ಣ ಮತ್ತು ಶಿವನ ನಡುವೆ ನಡೆಯುವಂಥ ಒಂದು ಸಂವಾದ ಅಥವಾ ಒಂದು ಡೈಲಾಗ್ ಅಂತ ಏನು ಹೇಳ್ತಾರೆ, ಹಂಗೆ ಒಂದು ನಡೀತಿತ್ತು. ಅದೊಂದು ನಾಟಕ ಭಾಳ ಚೆಂದಾಗಿತ್ತು. ಸೊ ತದನಂತರ ಬಹಳಷ್ಟು ನಾಟಕ ಮಾಡೀನಿ ರೀ ರೈಟ್ ನಾವು, ನಂಗೆ ಪಡಕನ ನೆನಪಾಗಲ್ಲವು. ಒಳ್ಳೊಳ್ಳೆ ನಾಟಕಗಳನ್ನು ಮಾಡುವಂತಹ ನಮ್ಮ ಸುನಂದ ಎಮ್ಮಿಯವ್ರ ನಾಟಕಗಳನ್ನು ಬರಿತಾ ಇದ್ರು, ಆಶಾ ಕಡಪಟ್ಟಿ ಅವ್ರ ನಾಟಕ ಬರಿತಾ ಇದ್ರು. ಇವರೆಲ್ಲ ನಾಟಕವನ್ನು ಬರೆದು ನಮ್ಮಂಥ ಆಸಕ್ತರನ್ನ ಕರ್ಕೊಂಡು ನಾಟಕ ಆಡಿಸ್ತಿದ್ರಿ. ಸೊ ಮೊದಲಿಗೆ ನಾಟಕ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ತು ನನಗೆ, ಆಮೇಲೆ ಹ್ಯಾಬಿಚುವೇಟ್ ಆದೆ. ಓಹೋ, ಹಿಂಗೆಲ್ಲ ಮಾಡೋದು, ಈಸಿಲಿ ಡೈಲಾಗ್ ಬರ್ತಿತ್ತು, ಎಲ್ಲ ಹಾಕ್ತಿದ್ವಿ, ಭಾಳ ಚಂದ ಮಾಡ್ತಿದ್ವಿ, ಪ್ರೈಸ್ಗಳನ್ನು ಕೂಡ ನಾವು ಏನು ಮಾಡೀವಿ ಅಂತಂದರೆ ಪಡ್ಕೊಂಡಿದ್ದೀವಿ. ಸೊ ತದನಂತರ ಹಿಂಗೆ ನಾಟಕಗಳು ಅಂತಿವೆಲ್ಲ ನಡೆದಾಗ ಒಬ್ರು ಯಾರ್ದೋ ಒಂದು ಕಾಲ್ ಬರುತ್ತೆ ನನಗೆ ಕಾಲೇಜ್ನಾಗ ಕುಂತಾಗ. ಅವ್ರು ಹೇಳ್ತಾರೆ ತಮ್ಮನ್ನು ಪರಿಚಯ ಮಾಡ್ಕೊಡ್ತಾರೆ, ನಾ ಅಂತ ನೀವು ಯಾರು ಅಂದಾಗ, ನಾ ಹಿಂಗೆ ನಾವು ಒಂದು ಸಿನಿಮಾ ಮಾಡಾಕತ್ತೀವಿ ತಂತ್ರ ಅಂಥೇಳಿ. ಸೊ ಸದ್ಯಕ್ಕೆ ಅದು ಇಲ್ಲೇ ಗೋಕಾಕೊಳಗೆ ನಡೆದೈತಿ, ದಯವಿಟ್ಟು ನೀವು ಬರಬೇಕು. ನಾ ಮತ್ತೆ ಅವ್ರನ್ನ ಕೇಳಿದೆ, ನನ್ನ ಯಾಕೆ ನೀವು ಕರೆಯಾಕತ್ತೀರಿ, ಯಾಕಂದ್ರೆ ಆಲ್ರೆಡಿ ಐ ವಾಸ್ ವೆರಿ ಪಾಪ್ಯುಲರ್ ಇನ್ ಯೂಟ್ಯೂಬ್ ರೀ, ಯೂಟ್ಯೂಬ್ ಒಳಗೆ ನಾನು ಇಂಗ್ಲೀಷ್ ಗ್ರಾಮರ್ ಕಲಿಸ್ತಿದ್ದೆ. ಸೊ ಅಲ್ಲಿ ಲಕ್ಷಾನುಗಟ್ಟಲೆ ನಂಗೆ ಫಾಲೋಸ್ ಇದ್ರು. ಸೊ ಆಮೇಲೆ ತದನಂತರ ನನ್ನ ಮಗ ಕೂಡ ಒಂದು ಯೂಟ್ಯೂಬರ್ ಅದನ ಅವ್ನು ಲೈಫ್ ಸ್ಟೈಲ್ ಎಲ್ಲ ತೋರಿಸ್ತಿರ್ತಾನೆ. ಸೊ ಯೂಟ್ಯೂಬ್ ಒಳಗೆ ನಾನು ಬಹಳಷ್ಟು ಫಾಲೋವರ್ಸು, ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ ಬಹಳಷ್ಟು ಫಾಲೋವರ್ಸ್ ಇದ್ದಿದ್ದನ್ನು ಅವ್ರು ನೋಡಿದ್ರು. ಸೊ ಅವ್ರು ಏನು ಅನ್ಕೊಂಡ್ರು, ತಮ್ಮ ಮೂವಿಗೆ ಮೇಡಮ್ ಅವ್ರನ್ನ ಕರೆಯೋಣ ಅಂದಾಗ ನಾನು ಯಾಕೆ ಕರೆಸಿರಿ ಅಂದ್ರೆ ಅವರು ಇವೆಲ್ಲ ಕಾರಣ ಹೇಳಿದರು, ಮೇಡಮ್ ಇವರು ಆಲ್ರೆಡಿ ಪಾಪ್ಯುಲರ್ ಇನ್ ಆಲ್ ದಿಸ್

ಇದು ಪ್ಲಾಟ್ಫಾರ್ಮ್ಸು ನೀವು ಬರಬೇಕು. ಆಯ್ತ್ರಿ, ಪಿಕ್ಚರ್ ಅಂದ್ಕೊಳ್ಳಿ ಸ್ವಲ್ಪ ಅಟೆನ್ಷನ್ ಆತ. ನಾಟಕ ಮಾಡೋದು ನಮ್ಮ ನಮ್ಮ ಲೇಡೀಸ್ ಜೊತೆನ ನಾಟಕ ಮಾಡೋದು ಬೇರೆ ರೀ. ಪಿಕ್ಚರ್ನಾಗ ಅಂತಂದ್ರೆ ಸ್ವಲ್ಪ ಒನ್ ಹ್ಯಾಸ್ ಟು ಬಿ ವೆರಿ ಫ್ರೀ ಆ್ಯಂಡ್ ವೆರಿ ಎಕ್ಸ್ಪರ್ಟ್. ಆಮೇಲೆ ಆಯ್ತ್ರಿ ಆಯ್ತು ನಾ ಕೇಳಿ ಹೇಳ್ತೀನಿ ಅಂತ ಮನ್ಯಾಗ ಕೇಳಿದೆ. ಆಮೇಲೆ ನಮ್ಮ ಒಬ್ಬರು ಸ್ಪೀಕರ್ ಅದಾರ ನೋಡ್ರಿ, ಭಾಳ ಫೇಮಸ್ ಸ್ಪೀಕರ್ ಅದಾರ ಅವರು, ನಮ್ಮ ಯೂಟ್ಯೂಬ್ ಮೇಲೆಲ್ಲ ಭಾಳ ಫೇಮಸ್ ಅದಾರ, ಅಕಾಡೆಮಿಷಿಯನ್ ಅದಾರ. ಅವರ ಹೆಂಡತಿಯ ಪಾತ್ರವನ್ನು ನೀವು ಮಾಡಬೇಕು ಅಂದ್ರೆ, ಅವ್ರ ಹೆಸರು ಸರ್ ಹೆಸರು ನೆನಪಾಗಲ್ಲ ನನಗೆ, ಅವ್ರ ಹೆಂಡತಿಯ ಪಾತ್ರ ಮಾಡಬೇಕು ಅಂದಾಗ ಅಬ್ಬಾಬಾ ಅಷ್ಟು ದೊಡ್ಡ ವ್ಯಕ್ತಿಗೆ ಹೆಂಡತಿ ಪಾತ್ರ ಮಾಡೋದನ್ನು ಖುಷಿ ಆಯ್ತು ನನಗೆ, ಆಯ್ತು ಮಾಡ್ತೀನಿ ಅಂತಂದೆ. ಆಮೇಲೆ ಒಂದು ವಾರ ಟೈಮ್ ಕೊಟ್ಟರು ಅವ್ರು, ಕುಕ್ಕಾಗ ಒಂದು ವಾರ ನೀವು ಡೈಲಿ ಬರಬೇಕು. ಅವಾಗ ನಂಗೆ ದೊಡ್ಡ ಮಗ ಏನಂದ, ಮಮ್ಮಿ ಇದು ಒಳ್ಳೆ ಅವಕಾಶ ಐತೆ, ಮತ್ತು ನೀವು ಮಾಡು ಏನಾಗೋದಿಲ್ಲ, ಇಲ್ಲಪ್ಪ ರೋಲ್ ಹೆಂಗಿರ್ತತೆ ಏನು ಗೊತ್ತಿಲ್ಲ, ಮತ್ತು ಹೆಂಗೆ ಮಾಡೋದಪ್ಪಿ, ಇಲ್ಲ ನೀವು ಮಾಡಮ್ಮ ನಾ ಕರ್ಕೊಂಡು ಹೋಗ್ತೀನಿ ಡೈಲಿ ನಿನ್ನ ಗೊಕ್ಕಾಕ ಅಂತ ಹೇಳಿದ. ಆಮೇಲೆ ಅವ್ರು ಡೈಲಿ ನನ್ನ ಕಾರ್ನಾಗಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಹೆಂಡತಿ ಪಾತ್ರ ಇತ್ತು, ಅದು ಇಟ್ ವಾಸ್ ಹಾರ್ಡ್ಲಿ ಫಾರ್ 3-4 ಮಿನಿಟ್ಸ್ ಅಥವಾ ಲೆಸ್ ದ್ಯಾನ್ 5 ಮಿನಿಟ್ಸ್, 5 ನಿಮಿಷಕ್ಕಿಂತ ಕಡಿಮೆನೇ ರೀ ಪಾತ್ರ, ದೊಡ್ಡದೇನಿಲ್ಲ. ನಾ 5 ನಿಮಿಷದ ಸಲುವಾಗಿ ಒಂದು ವಾರ ರಜಾ ಹಾಕಿ ದಿನ ಅಡ್ಡಾಡೋದು ಏನು ಒಪ್ಪ ಇದು ಅಂದೆ. ಆಮೇಲೆ ಅವ್ರು ಅಂದ್ರೆ, ಮೇಡಮ್ ಪಿಕ್ಚರ್ ಒಳಗೆ ಹಿಂಗೆ 1 ಮಿನಿಟ್ ಹಿಂಗೆ ಬಂದು ಹೋಗಕ್ಕೆ ಎಷ್ಟೋ ಜನ ಪಡ್ಕೋತಿರ್ತಾರೆ, ನಿಮಗೆ 5 ನಿಮಿಷದ ಪಾತ್ರ ಐತಿ, ಹಂಗೆ ಮಾಡಬೇಡ್ರಿ ನೀವು ಬರ್ರಿ ಅಂದ್ರೆ. ಆಯಿತು ಅಂತ ಅಲ್ಲಿ ಹೋದೆ, ಡೈಲಾಗ್ ಎಲ್ಲ ಕೊಟ್ಟರು. ಡೈಲಾಗ್ ಬಯಹಾರ್ಟ್ ಹಾಕೋದೇನು ಈಸಿ ಆಯ್ತು ನನಗೆ, ಬಡ ಬಯಹಾರ್ಟ್ ಹಾಕ್ತಿದ್ದೆ, ಡೆಲಿವರು ಮಾಡ್ತಿದ್ದೆ. ಬಟ್ ನಾಟಕ ಮಾಡ್ದಂಗೆ ಸಿನಿಮಾ ಅಲ್ಲರಿ, ಅಲ್ಲಿ ಭಯಂಕರ ಟೇಕ್ಗಳ್ರೆ, ಒಂದೊಂದು ಸೀನಿಗೆ 50 ಸಲ ಟೇಕ್ ಮಾಡೋರು, ಭಯಂಕರ ಬೇಜಾರಾಗಿ ಹೋಗ್ಬಿಡ್ತು ನನಗೆ. ಇಷ್ಟು ಸಣ್ಣ ಪಾತ್ರ, ಇಷ್ಟು ಸಣ್ಣ ಅವಧಿ ಒಳಗೆ ನಾನು ಪಾತ್ರ ಮಾಡಕ್ಕೆ ಬಂದೀನಿ, ಎಷ್ಟು ಟೇಕ್ ತೊಗೋತಾರೆ ಇವರು. ಅದು 7 ದಿನ ಮಾಡೋದ್ರಾಗ್ರಿ ನನಗೆ ಸಾಕಾಗಿ ಈ ಸಿನಿಮಾ ಮಾಡೋರ ಮೇಲೆ ಗೌರವ ಡಬಲ್ಲು ತ್ರಿಬಲ್ಲು 10 ಟೈಮ್ಸ್ ಹೆಚ್ಚಾಗ್ಬಿಡ್ತು ಗೌರವ. ಇಷ್ಟು ದಿನ ನಾನು ಇಷ್ಟು ಸಿನಿಮಾ ನೋಡೀನಿ, ಎಷ್ಟು ಚಂದ ಚಂದ ಸಿನಿಮಾ ಮಾಡಿರ್ತಾರೆ. ಒಂದೊಂದ್ಸಲ ಸಿನಿಮಾ ಸರಿ ಇಲ್ಲ ಅಂತ ನಾನು ಸರಾಸಗಟವಾಗಿ ತಿರಸ್ಕಾರ ಮಾಡಿಬಿಡ್ತೀವಿ, ಅಂದ್ಬಿಡ್ತೀವಿ. ಒಂದು ಸಣ್ಣ ರೋಲ್, 5 ನಿಮಿಷದ ರೋಲ್ ಮಾಡೋಕೆ ನನಗೆ ಇಷ್ಟು ಕಷ್ಟ ಆಯಿತು. ಆನ್ ದ ಹೋಲ್ ಒಂದು ಸಿನಿಮಾ ಮಾಡಬೇಕು, ಅದು ಸಕ್ಸಸ್ ಆಗ್ಬೇಕಂದ್ರೆ ಇವರೆಲ್ಲ ಎಷ್ಟರ ಕಷ್ಟಪಡ್ತಾರಪ್ಪ ಅಂಥೇಳಿ ಸಿನಿಮಾದವ್ರ ಬಗ್ಗೆ, ಸಿನಿಮಾಗಳ ಬಗ್ಗೆ ಅವತ್ತು ಏನು ನಂದು ಒಂದು ಅಭಿಪ್ರಾಯ ಇತ್ತು, ಅದು ಬದಲಾಗಿ ಅವ್ರ ಬಗ್ಗೆ ಗೌರವ ಹೆಚ್ಚಾದ್ರೆ. ಸೊ ತಂತ್ರ ಅನ್ನುವಂಥ ಸಿನಿಮಾ ಮಾಡ್ತೀನಿ. ಆಮೇಲೆ ಮತ್ತೊಂದೇನೋ ಅವಕಾಶ ಬರುತ್ತೆ, ಅವಾಗ ನಾನು ಸರ್ವಿಸ್ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಇಲ್ಲ ಹೇಳಿದೆ ಅವ್ರಿಗೆ ಬರೋಕ್ಕಾಗೋದಿಲ್ಲರಿ ಅಂತ ಹೇಳಿದೆ. ಸೊ ಸಿನಿಮಾ ಮಾಡೋದ್ರ ಜೊತೆ ಜೊತೆಗೆ ಕೆಲವೊಂದು ಟೆಲಿವಿಷನ್ ಚಾನಲ್ನವರು ನನ್ನ ಸಂಪರ್ಕಿಸ್ತಾರೆ, ಆಮೇಲೆ ಮನೆಗಿನ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಕೆಲವೊಂದು ಉಪನ್ಯಾಸಗಳನ್ನು, ಶರಣ ಸಾಹಿತ್ಯವನ್ನು ಕುರಿತಾದಂಥ ಉಪನ್ಯಾಸಗಳನ್ನು. ಅಲ್ಲಿ ನಂಗೆ ಬರೋಕ್ಕಾಗಲ್ಲ ಅಂದ್ಕೊಳ್ಳಿ, ಪಾಪ ಮನೆಗೆ ಬಂದರು ಅವರು, ಮನೆಗೆ ಬಂದು ಶೂಟ್ ಮಾಡಿಕೊಂಡು ಅವನ್ನ ಅವು ಕೂಡ ಟೆಲಿಕಾಸ್ಟ್ ಆಯ್ತು. ಹೀಗೆ ನಾಟಕದೊಳಗೆ, ಸಿನಿಮಾ ಒಳಗೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪಾತ್ರದೊಳಗೆ, ಹಾಗೆಯೇ ಟೆಲಿವಿಷನ್ ಒಳಗೆ ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ಕುರಿತಾದಂತಹ ಒಂದಿಷ್ಟು ಉಪನ್ಯಾಸಗಳು, ಹೀಗೆ ನನ್ನ ವೃತ್ತಿಯ ಜೊತೆ ಜೊತೆಗೆ ಭಾಳ ಮಂದಿ ಕೇಳ್ತಾರೆ ನನಗೆ, ಮೇಡಮ್ ಹೆಂಗರ ಮಾಡ್ತೀರಿ ನೀವು, ನೌಕರಿ ಮಾಡೋರು ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತೀರಿ, ಮತ್ತು ನೋಡಿದ್ರೆ ಅಲ್ಲಿ ಇರ್ತೀರಿ, ಮತ್ತು ನೋಡಿದಾಗ ಇತ್ತಾಗ ಟಿವಿಗೆ ಹೋಗಿರ್ತೀರಿ, ಅತ್ತಾಗ ರೇಡಿಯೋ ಕಡೆ ಹೋಗಿರ್ತೀರಿ, ಇತ್ತಾಗ ಮತ್ತು ನಾಟಕ ಮಾಡ್ತಿರ್ತೀರಿ, ಸಿನಿಮಾಗೆ ಹೋಗಿರ್ತೀರಿ, ಹೌಡ್ ಯು ಬ್ಯಾಲೆನ್ಸ್ ಎವ್ರಿಥಿಂಗ್ ಅಂತ ಕೇಳ್ತಾರೆ. ನಂದು ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸಿದ್ದಲ್ಲಿ ಮಾರ್ಗ, ನೀವು ಮೊದಲು ಮನಸ್ಸು ಮಾಡ್ರಿ, ಹೋಗ್ರಿ, ಎಲ್ಲ ಆಗ್ತಾವ. ಮತ್ತು ಹೌ ಡು ಯು ಮ್ಯಾನೇಜ್ ದ ಟೈಮಿಂಗ್, ಇದನ್ನು ಹಿಂದಿನೂ ಒಮ್ಮೆ ಹೇಳಿದ್ದೆ ನಾನು. ಏನಿಲ್ಲ, ನಾವು ಲಿಮಿಟ್ ಹಾಕೊಂಡ್ಬಿಡ್ತೇವೆ, ಒಂದು ಬೌಂಡ್ರಿ ಹಾಕೋತೇವೆ, ನನ್ನ ಲಿಮಿಟ್ ಇಷ್ಟ, ಇದನ್ನು ದಾಟ ನಾನು ಮಾಡೋಕ್ಕಾಗಂಗಿಲ್ಲ. ಓ ಸಾಕಾಗಿ ಹೋಯ್ತು, ಸಾಕಾತು, ದಣುವಾತು, ಟೈರ್ಡ್ ಆಯ್ತು, ನಿದ್ದೆ ಬಂತು, ಹಿಂಗೇನೇನೋ ಒಂದಿಷ್ಟು ಕಂಪ್ಲೇಂಟ್ಗಳನ್ನ ಹೇಳ್ಕೊತಾವ, ನಮ್ಮಷ್ಟಕ್ಕೆ ನಾವು ನಮ್ಮ ಕೆಪಾಸಿಟಿಗೆ ಲಿಮಿಟ್ ಹಾಕೊಂಡ್ಬಿಡ್ತೇವೆ. ನಾನು ನನ್ನ ಮಕ್ಕಳಿಗೂ ಅದನ್ನು ಹೇಳ್ತಿರ್ತೇನೆ, ಈ ನೌಕರಿ ಮಾಡ್ತಾ ಮಾಡ್ತಾ ಅಲ್ಲೂ ಸಂಘದಾಗ ಹೆಂಗೆ ಮಾಡ್ತೀನಿ, ಹೋಗ್ತೀನಿ ನೌಕರಿಯಿಂದ ಬಂದ ತಕ್ಷಣ ಅಲಸಿ ಹಾಕೊಂಡಿರಂಗಿಲ್ಲ, ಪಟ್ನ ಫ್ರೆಶಾಗಿ ಮತ್ತೆ ಅಲ್ಲಿ ಹೋಗಿರ್ತೀನಿ, ಮಠ ಮನೆಗಳಿಗೆ ಹೆಂಗೆ ಹೋಗಿ ಬೇಸರ ಮಾಡ್ಕೊಳಂಗಿಲ್ಲ, ಹೋಗ್ತೀನಿ. ಹೋಗೋದಕ್ಕೆ ಅಲ್ಲಿ ಹೋಗಿ ಬಂದ ಮ್ಯಾಗ ಆಗ್ತದಲ್ರಿ ಪರಿಣಾಮ, ಅದರ ಪರಿಣಾಮ ಭಾಳ ಆಗಾದ ನನ್ನ ಮೇಲೆ. ಮಠಮಾನಿಗಳ ಕಾರ್ಯಕ್ರಮಗಳು ಎಷ್ಟು ಚಂದ ನನಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾವ. ನನ್ನ ದೈನಂದಿನ ಚಟುವಟಿಕೆ ಒಂದು ಬೋರ್ಡಮ್ ಏನಿರುತ್ತೆ, ಒಂದು ಟೈರ್ಡ್ನೆಸ್ ಏನಿರುತ್ತಲ್ಲ, ಅಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಮಠಮಾನಿಗಳ ಕಾರ್ಯಕ್ರಮಕ್ಕೆ ಹೋಗಿ ಬಂದಮೇಲೆ ನನಗೆ ಒಂದು ಉತ್ಸಾಹ ಇಮ್ಮಡಿ ಆಗ್ತೈತ್ರಿ ಕರೆ ಹೇಳ್ಬೇಕಂದ್ರೆ. ಸೊ ಹಿಂಗಾಗಿ ನಾ ಹೇಳ್ತಿದ್ದೆ ಎಲ್ಲರಿಗೂ, ಏನಿಲ್ಲ ನನ್ನ ಲಿಮಿಟ್ ಏನೈತಿ, ಒಂದು ಸ್ವಲ್ಪ ಸ್ಟ್ರೆಚ್ ಮಾಡ್ಕೋತೀನಿ, ಇವತ್ತು 4 ಕೆಲಸ ಮಾಡೋದ್ರ ಬದಲು 6 ಕೆಲಸ ಮಾಡಿದ್ರಾತು, 7 ಕೆಲಸ ಮಾಡಿದ್ರಾತು, ಹಿಂಗೆ ಅವನ್ನ ನನ್ನ ಲಿಮಿಟನ್ನು ಹೆಚ್ಚು ಮಾಡ್ಕೋತ ಮಾಡ್ಕೋತ ಐ ಟ್ರೈ ಟು ಅಟೆಂಡ್ ಎವ್ರಿಥಿಂಗ್. ಸೊ ಅದರಲ್ಲಿ ಮೇನ್ ಅಂತಂದ್ರೆ ನಿಮಗೆ ಆಸಕ್ತಿ ಇರಬೇಕು. ಫೋರ್ಸಿಬ್ಲಿ ಯಾರ ಕಳಿಸಿದ್ರು ಇಲ್ಲ ನೀವು ಹೋಗಿ ಮಾಡು ಅಂದ್ರೆ ಬರಂಗಿಲ್ಲ, ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದಟ್ ಫಸ್ಟ್. ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪಟ ಎಲ್ಲ ಸರಾಗವಾಗಿ ತಾನೇ ಹಾಕೋತ ಹೋಗ್ತದ್ರಿ ಅದು. ಸೊ ಹಂಗೆ ಏನಾಯ್ತು ಅಂತಂದ್ರೆ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್ ಮೂವಿ ಒಳಗೆ ಹೋಗ್ತೀನಿ. ಮತ್ತೆ ಜೊತೆಗೆ ನನ್ನ ಮಗ ಏನು ಆಕಾಶ್ ಅದನ್ನ ಅಭಿಲಾಷ ಅವರು ಬಹಳ ಸಪೋರ್ಟಿವ್ ಅದಾರ್ರಿ. ಲೈಕ್ ಏನೋ ಒಂದು ಅವಕಾಶ ಬಂದಾಗ ಮಮ್ಮಿ ನೀ ಹೋಗು, ಒಳ್ಳೆ ಅವಕಾಶ ಐತೆ, ನಾವು ನಿಂಗೆ ಹೆಲ್ಪ್ ಮಾಡ್ತೀವಿ, ನೀ ಹೋಗು ಮಮ್ಮಿ ಅಂತೇಳಿ ಪಾಪ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಅಸಿಸ್ಟ್ ಮಾಡೋದು ಎಲ್ಲನೂ ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್, ಫಸ್ಟ್ ಟೈಮ್ ನಂಗೆ ದುಬೈಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಕೀನೋಟ್ ಸ್ಪೀಕರ್ ಅಂತ ಬರುತ್ತೆ. ಆ ಕೀನೋಟ್ ಸ್ಪೀಕರ್ ಅಂತ ಬಂದಾಗ ನನ್ನ ಜೋಡಿ ದುಬೈಗೆ ಬರೋರು ಯಾರೂ ಇಲ್ಲರಿ. ನಮ್ಮ ಮನೆಯವ್ರು ಕೇಳ್ತೀನಿ, ಇಲ್ಲ ನನ್ನ ಫ್ಯಾಕ್ಟ್ರಿ ಒಳಗೆ ನಾ ಬಿಸಿ ಇದ್ದೀನಿ. ಮಗನ ಕೇಳ್ತೀನಿ, ಮಮ್ಮ ನನ್ನ ಎಕ್ಸಾಮ್ ಬಂದವ. ಆ ಮಗ ಹಿ ವಾಸ್ ಆಲ್ರೆಡಿ ಬಿಸಿ ಇನ್ ಟು ಹಿಸ್ ಓನ್ ವರ್ಕ್. ಸೊ ಅಪ್ಪ ಅಮ್ಮ ಬೈ ದಟ್ ಟೈಮ್ ಐ ಹ್ಯಾಡ್ ಆಲ್ರೆಡಿ ಲಾಸ್ಟ್. ಇಲ್ಲಾಂದರೆ ಅದಕ್ಕಿಂತ ಮುಂಚೆ ನಾ ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲಿ ಹೋದ್ರೂ ಒಂದು ಅಪ್ಪಾರು ಬರ್ತಿದ್ರು ಇಲ್ಲ ಅವರು ಬರ್ತಿದ್ರು, ಅವ್ರು ಸಪೋರ್ಟಿವ್ ಆಗಿ ನನ್ನ ಜೋಡಿ ಬರೋರು. ಅಂದರೆ ಈಗ ಹೆಣ್ಮಕ್ಳು ನಾರ್ಮಲಿ ನಾವು ಒಬ್ಬೊಬ್ಬರ ಕಡೆ ಸ್ವಲ್ಪ ಅಡ್ಡಾಡಂಗಿಲ್ಲ, ಒಬ್ಬೊಬ್ಬರೇ ಎಲ್ಲ ಕಡೆ ಅಡ್ಡಾಡಂಗಿಲ್ಲ, ಯಾರೊಬ್ಬರು ಫ್ಯಾಮಿಲಿ ಮೆಂಬರ್ ಇದ್ರೆ ಚಲೋ ಅನ್ಕೋತೀವಿ ನೋಡ್ರಿ. ಸೊ ಹಂಗೆ ಅಪ್ಪ ಅಮ್ಮ ಇರೋ ಮಟ್ಟ ಅವ್ರು ಬರ್ತಾಯಿದ್ರು. ತದನಂತರ ಸಾಧ್ಯ

0: ನನಗೆ ಕೀನೋಟ್ ಸ್ಪೀಕರ್ ಅಂತ ಬಂದಾಗ ಕುಡ್ದಾಡ್ಬಿಟ್ಟಿದ್ದೆ ಮನ್ಯಾಗ. ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಕೀನೋಟ್ ಸ್ಪೀಕರ್, ಓ ಮೈ ಗುಡ್ನೆಸ್, ಅಷ್ಟು ಖುಷಿ ನನಗೆ. ಮಾತಾಡಕ್ಕೆ ಹೆದರಿಕೆ, ಆದರೆ ಹ್ಞೂ ಅಂತ ಒಪ್ಕೊಂಡೆ. ಆಮೇಲೆ ನಮ್ಮನೆಯವ್ರು ಕೇಳ್ತೀನಿ, ಯಾರೂ ಬರೋಂಗಿಲ್ಲ, ಜೊತೆ ಯಾರಿಲ್ಲ. ದೆನ್ ಇನ್ನೆವಿಟೇಬಲ್ ಆಗಿ ನಾ ಅಂತೀನಿ, ಇಲ್ಲ ಅದನ್ನು ಫೋರ್ಗೋ ಮಾಡ್ತೀನಿ, ಮರ್ತು ಬಿಡ್ತೀನಿ, ಹೋಗೋಕ್ಕಾಗಂಗಿಲ್ಲ ನನಗೆ, ಸಾರಿ ಸರ್, ಐ ಕೆನಾಟ್ ಕಮ್ ಅಂತ ಹೇಳಿಬಿಡ್ತೀನಿ ಫೋನ್ ಮಾಡಿ. ಯಾಕೆ ಹೆಂಗೆ, ಅವಾಗ ಸಣ್ಣ ಮಗ ಬರ್ತಾನೆ ಅಭಿಲಾಷ್, ಅವನು ಭಾಳ ಡೈನಾಮಿಕ್ ರೀ, ಸ್ಟ್ರಾಂಗ್. ಅವಂತನ ಮಮ್ಮ ಇವತ್ತಿನ ಕಾಲದಾಗ 18 ವರ್ಷದವ್ರು 20 ವರ್ಷ ಸಣ್ಣ ಸಣ್ಣ ಹುಡುಗಿಯರು ಸೋಲೋ ಟೂರ್ ಮಾಡಕತ್ತಾರೆ, ಹೆದರಂಗಿಲ್ಲ ಅವರು. ಸೋಲೋ ಅಂದ್ರೆ ಒಬ್ಬರೇ ಹೋಗಿಬಿಡ್ತಾರೆ ರೀ ಫಾರಿನ್ ಟೂರ್ಗೆ, ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡಿಬರ್ತಾರೆ. ನೀನು ಆಲ್ರೆಡಿ ಮಧ್ಯ ವಯಸ್ಸಿನಕ್ಕಿದೆ, ಮ್ಯಾಚ್ಯೂರ್ಡ್ ಅದೇ, ಕ್ವಾಲಿಫೈಡ್ ಅದೇ, ಜಗತ್ ಕಂಡಕ್ಕಿದೆ, ಒಬ್ಬಕ್ಕೆ ಹೋಗಿ ಬರೋಕ್ಕೆ ಏನು ಸಮಸ್ಯೆ ನಿನಗೆ? ಅಲ್ಲೂ ದುಬಾಯಿ ಭಾಳ ಅಡ್ವಾನ್ಸ್ಡ್ ಕಂಟ್ರಿ, ಮತ್ತು ಅಲ್ಲಿ ಹೋದಾಗ ಏನರ ಹೆಚ್ಚು ಕಡಿಮೆ, ಏನು ಹೆಚ್ಚು ಕಡಿಮೆ ಆಗ್ತದೆ ಹೇಳಿ ನನಗೆ ಅಂದ. ಹೆದರಿಗೆ ಬರಾಗ್ತದೆ, ಹೆದರ್ಬೇಡ, ಹೋಗಿ ಬಾ ನೀನು, ಅವಕಾಶ ಇದ್ರೆ ಆಗ ತಪ್ಪಿಸ್ಕೋತಿ ಅಂದ. ಅಲ್ಲಿ ಮತ್ತೆ ನನ್ನ ಸಣ್ಣ ಮಗ ನಮ್ಮ ತಂದಿ ನೆನೆಸ್ತಾನೆ, ಯಾಕಂದ್ರೆ ಅಪ್ಪರು ಇಂಥವಕ್ಕೆಲ್ಲ ಭಾಳ ಎನ್ಕರೇಜ್ಮೆಂಟ್ ಮಾಡೋರ್ರಿ. ಅವಾಗ ಮಕ್ಕಳು ಹಂಗೆ ಅಂತಾರೆ, ಹೋಗಿ ಬಾ ಅಂತಾರೆ. ಅವರು ಟಿಕೆಟ್ ಎಲ್ಲ ನನಗೆ ಬುಕ್ ಮಾಡಿಕೊಡ್ತಾರೆ, ಅಲ್ಲಿ ಲಾಡ್ಜಿಂಗ್ ಇದು ಮಾಡ್ತಾರೆ, ಎಲ್ಲ ಬುಕ್ ಮಾಡಿಕೊಟ್ಟು ಭಾಳ ಚಂದ ನಂದು ದುಬೈಗೆ ಹೋಗೋ ಮಟ್ಟನೂ ಅವರು ಅಸಿಸ್ಟ್ ಮಾಡ್ತಾರೆ, ನಂಗೆ ಹೆಲ್ಪ್ ಮಾಡ್ತಾರೆ. ಸೊ ಹೆದರ್ಕೋತ ಒಬ್ಬಕ್ಕಿನ ನಾನು ದುಬೈಗೆ ಹೋಗ್ತೀನಿ ರೀ. ಅಲ್ಲಿ ದುಬೈ ಒಳಗೆ ಹೋಗಿ ಏರ್ಪೋರ್ಟ್ ಒಳಗೆ ಇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಿದ್ರು ಅಲ್ಲಿ. ಸೊ ಏರ್ಪೋರ್ಟ್ ಒಳಗೆ ಇಳಿದಾಗ ಟ್ಯಾಕ್ಸಿ ತೊಗೋಬೇಕು, ಅಲ್ಲೆಲ್ಲ ಹೆಂಗಿರ್ತಾವೆ ಅಂದ್ರೆ ಫಿಕ್ಸ್ಡ್ ಇರ್ತಾವೆ, ಬಾರ್ಗೇನೇ ಮಾಡೋಂಗಿಲ್ಲ. ಈಗ ನಮ್ಮ ಇದ್ರೊಳಗೆ ಇಂಡಿಯಾದೊಳಗೆ ಕರ್ನಾಟಕದಾಗ ಬಾರ್ಗೇನ್ ಮಾಡ್ತೀವಿ ರೀ, ಒಂದು 200 ಕಡಿಮೆ ಮಾಡ್ತಾರೆ ಹಿಂಗೆ. ಅಲ್ಲೆಲ್ಲ ಹಾಗಿಲ್ಲ, ಫಿಕ್ಸ್ ಎಲ್ಲ ಇರ್ತಾವೆ. ಸೊ ಫಿಕ್ಸ್ ಟಿಕೆಟ್ ಇದು ತೊಗೊಂಡು ನಾವು ಟ್ಯಾಕ್ಸಿ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತೀನಿ. ಹೋಟೆಲ್ಗೆ ಹೋದಾಗ ಆಲ್ರೆಡಿ ಅವರೆಲ್ಲ ಬಂದಂಥವ್ರು, ನಮ್ಮ ಕಾನ್ಫರೆನ್ಸಿಗೆ ಬಂದಂಥ ಕಮಿಟಿಯವರು ಯಾರೂ ಇದ್ದಿದ್ದಿಲ್ಲ ಅಲ್ಲ ರಿಸೆಪ್ಷನ್ನಾಗ. ಒಬ್ಬಕ್ಕೆ ಹೋಗಿ ಕೂಡ್ತೀನಿ ನಾನು, ಒಬ್ಬಕ್ಕೆ ಹೋಗಿ ಕೂತ್ಕೊಂಡಾಗ ನೋಡ್ತೀನಿ, ಆಮೇಲೆ ಪಾಪ ಅವರು ಓಡಿ ಬರ್ತಾರೆ, ಓಡಿ ಬಂದು ನನ್ನ ರಿಸೀವ್ ಮಾಡ್ಕೋತಾರೆ. ಆಮೇಲೆ ನನ್ನ ಸಲುವಾಗಿ ಒಂದು ರೂಮ್ ಕೊಡ್ತಾರೆ ಅವರು, ಅದು 22nd ಅಂತಸ್ತಿನ ಮೇಲೆ ರೂಮ್ ರೀ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಹ್ಯೂಜ್ನೆಸ್ ಆಫ್ ದಟ್ ಬಿಲ್ಡಿಂಗ್, ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂದರೆ. ಆಮೇಲೆ ಅವ್ರು ಹೇಳ್ತಾರೆ, ಮೇಡಮ್ ಫ್ರೆಶ್ ಆಗ್ರಿ, ಊಟಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಬಿಟ್ಟು ಹೋಗ್ತಾರೆ. ಇದೇನಿದೆ ನಿಮ್ದೈತಲ್ಲ, ಇದ್ರ ಡಬಲ್ ರೂಮ್ ರೀ, ಏನ್ರಿ ಹಿಂಗೆ ಪ್ಯಾಕ್, ಎಲ್ಲ ಹೈಟೆಕ್ ರೀ, ಎಲ್ಲ ಸೆನ್ಸರ್ ಮೇಲೆ ವರ್ಕ್ ಆಗ್ತಾವಲ್ಲ ಹೋಟೆಲ್ಗಳಲ್ಲಿ, ಬಾಗಿಲೂ ಸೆನ್ಸರು, ಪ್ರತಿಯೊಂದು ಸೆನ್ಸರ್ ಮೇಲೆ ವರ್ಕ್ ಆಗುವಂಥದ್ದು. ಆ್ಯಂಡ್ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಾನು ನಮ್ಮ ಶ್ರೀದೇವಿ ದುಬೈ ಒಳಗೆ ತೀರ್ಕೊಂಡ್ರು ನೋಡ್ರಿ, ಅವ್ರ ಹೋಟೆಲಿಂದ ವರ್ಣನೆ ಎಲ್ಲ ಕೇಳಿದ್ದೆ. ಯಥಾವತ್ತಾದಂಥ ಸೇಮ್ ಹೋಟೆಲ್ ನನಗೆ ಅಲ್ಲಿ ಅವರು ಬುಕ್ ಮಾಡಿದ್ರು. ಆ ರೂಮ್ ನೋಡೇ ಗಾಬರಿ ಆದ ನಾನು, ಅಲ್ಲಿ ಬಾತು, ಟಬ್ ಬಾತು, ಆ ರೂಮು, ಅದರ ಗ್ರ್ಯಾಂಡರ್ ನೋಡಿ ಹೆದರಿಕೆ ಆತು ನನಗೆ. 22nd ಅಂತಸ್ ಮೇಲೆ ಒಬ್ಬಕ್ಕೇನು ಬಿಟ್ಟು ಹೋಗ್ಯಾರ, ಏನೂ ನನಗೆ ಗೊತ್ತೂ ಇಲ್ಲ. ಇಲ್ಲಿ ಏನರ ಆದರೆ ಏನು ಕೇಳೋಂಗೆ ಇಲ್ಲಲ್ಲ, ಚೀರಿದ್ರೆ ಎಲ್ಲ ಕಾಂಪ್ಯಾಕ್ಟ್ ರೂಮ್ ಕೊಡ್ರಿ, ಸೌಂಡ್ ಪ್ರೂಫು, ಏರ್ ಪ್ರೂಫ್ ಎಲ್ಲ ಹಿಂಗೆ ರೂಮು, ಹೆಂಗಪ್ಪ ಅಂತ ಹೆದರಿದೆ, ಭಯಂಕರ ಟೆನ್ಷನ್ ಮಾಡಿಕೊಂಡೆ. ಆಮೇಲೆ ಹೆದರೋದು ಬೇಡ, ಯಾಕೆ ಹೆದರೋದು, ಇಲ್ಲಿ ಮಟ್ಟ ಬಂದೇನೆ ಅಂತ ಕ್ಯಾಶುವಲ್ ಆಗೇ ಇದ್ದೆ. ಪಾಪ ಆಮೇಲೆ ಅವ್ರು ಬಂದರು, ಊಟಕ್ಕೆ ಕರ್ಕೊಂಡು ಹೋದ್ರು, ನಾಳೆ ಬೆಳಿಗ್ಗೆ 8 ವರೆಗೆ ಅಂದರೆ ರೆಡಿ ಇರ್ರಿ ಮೇಡಮ್, ಪಿಕ್ ಮಾಡ್ತೇವೆ ಅಂದರು. ಅಲ್ಲ ಪಾಪ ಎಲ್ಲ ಮಾಡಿದ್ರು. ಆದರೆ ಯಾವುದರ ಒಂದು ಅನ್ನೋನ್ ಪ್ಲೇಸಿಗೆ ಹೋದಾಗ, ಫಾರಿನ್ಗೆ ಹೋದಾಗ ಎಷ್ಟು ಭಯ ಬೀಳುತ್ತೆ ನಾವು ಭಾರತೀಯ ನಾರಿಯರು ಅಂದರೆ, ನನಗೂ ಕೂಡ ಅದೇ ಅನುಭವ ಆಗಿತ್ತು. ಆದರೆ ಸಕ್ಸಸ್ಫುಲ್ ಆಗಿ ಅದನ್ನು ಮುಗಿಸ್ಕೊಂಡು ಬಂದೆ. ಆಮೇಲೆ ಎಷ್ಟು ಮಟ್ಟಿಗೆ ಅಂತಂದರೆ, ಒಂದು ಸ್ಟೇಜ್ ಫಿಯರ್ ಅಂತ ಇರುತ್ತೆ ಎಲ್ಲರಿಗೂ, ಅದು ನನಗೆ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಯಾಕಂದರೆ ಭಾಳ ಅನುಭವ ಆಗಿತ್ತಲ್ಲ. ಆದರೆ ಅಲ್ಲಿ ಹೋದಾಗ ನಂಗೆ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಗಿಬಿಡ್ತೈತೆ. ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗಿಬಿಡ್ತಾರೆ, ಎಚ್ಚರಾಗಿ ನನಗೆ ಅನ್ಸಾಕತ್ತು ಐ ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ಪ್ರೋಗ್ರಾಮ್, ನನಗೆ ಆಗೋದಿಲ್ಲ ಅಂತ ಹೇಳಿಬಿಡ್ಬೇಕು. ತಯಾರಿ ಮಾಡ್ಕೊಂಡೇನಿ ಭಾಷಣದ, ಬಟ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂದಾಗ ಭಯ ಸ್ಟಾರ್ಟ್ ಆಗ್ತು. ಆ ಭಯದಿಂದ ನಂಗೆ ನಿದ್ದೆ ಆಗಲಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ಕೂತ್ಕೊಂಡೆ. ಆಮೇಲೆ ಇಮಿಡಿಯೇಟ್ಲಿ ಆರ್ಗನೈಸರ್ಗೆ ಹೆಂಗೆ ಫೋನ್ ಮಾಡ್ಬೇಕು ರೀ, 4 ಗಂಟೆಗೆ 6 ಗಂಟೆ ಮಟ್ಟ ವೇಟ್ ಮಾಡಿದೆ. 6 ಗಂಟೆಗೆ ಫೋನ್ ಮಾಡಿ ಇಲ್ಲ ನಾನು ಭಾಷಣ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡ್ಬೇಕು ಅನಿಸ್ತು. ಆಮೇಲೆ ಏನು ಹುಚ್ಚುತನ ಇದು, ಇಲ್ಲಿ ಮಟ್ಟ ಬಂದೇನಿ, ನನ್ನ ಇನ್ವಿಟೇಷನ್ ಹೆಸರು ಹಾಕ್ಯಾರ, ಲಾಸ್ಟ್ ಮೊಮೆಂಟ್ನ ಕಾರ್ಯಕ್ರಮ ನಾಳೆನ ಐತಿ, ಲಾಸ್ಟ್ ಮೊಮೆಂಟ್ನ ನಾ ಇಲ್ಲ ಅಂದ್ರೆ ಮತ್ತು ಅವ್ರ ಪಾಪ ನನ್ನ ಜಾಗದಾಗ ಮತ್ತೆ ಯಾರನ್ನ ಹಾಕೋಬೇಕು? ಹೆಂಗರ ಆಗಲಿ, ಕೆಟ್ಟರ ಕೆಡಲಿ, ಹೆಂಗರ ಆಗಲಿ, ನಂದು ಏನೈತಿ ನಾನು ಮುಗಿಸಿ ಬರ್ತೀನಿ ಅಂತ ಮತ್ತೆ ಧೈರ್ಯ ತೊಗೊಂಡೆ. ಆಮೇಲೆ ಮತ್ತು ಅಪ್ಪರನ್ನ ನೆನೆಸ್ಕೊಂಡು ತೀರ್ಕೊಂಡಿದ್ರು ಅವಾಗ, ಆ ಹೊತ್ತಿನಾಗ ಅವ್ರು ನೆನೆಸ್ಕೊಂಡು ಅವ್ರ ಧೈರ್ಯ ಎಲ್ಲ ನೆನೆಸ್ಕೊಂಡು 8 ಗಂಟೆಗೆ ಹೇಳಿದ್ದಲ್ಲ, ಇಂಡಿಯನ್ ಡ್ರೆಸ್ ಒಳಗೆ ತಯಾರಾದೆ, ಬಂದು ಪಿಕಪ್ ಮಾಡಿದ್ರು. ಫಸ್ಟ್ ನನ್ನ ಭಾಷಣ ಇತ್ತು, ಏನ್ರಿ ನೀವು ನಂಬಂಗಿಲ್ಲ, ಆ ಕರೆದ ಮೇಲೆ ಹೆದರ್ಕೋತನ ಸ್ಟೇಜ್ ಮೇಲೆ ಹೋದೆ. ಒಂದು ಫ್ಯೂ ಮಿನಿಟ್ಸ್ ಅನ್ನೋದಕ್ಕಿಂತ ಸೆಕೆಂಡ್ಸ್ ಒಂದು ಸಣ್ಣ ಫಿಯರ್ ಇತ್ತು. ಆಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ಅಡ್ರೆಸ್ಸಿಂಗ್ ದ ಹೋಲ್ ಮಾಬ್, ಸಕಾಶ ಗ್ರಿಪ್ ತೊಗೊಂತ ಹೋದೆ, PPT ಪ್ರೆಸೆಂಟೇಷನ್ ಹೇಳ್ಕೋತ ಹೇಳ್ಕೋತ. ಮುಂದೆ 45 ನಿಮಿಷ ಏನು ಮಾತಾಡಿದೆ, ಹೆಂಗೆ ಮಾತಾಡ್ತೀನಿ ನಂಗೆ ಗೊತ್ತಿಲ್ಲದಂಗೆ ಮಾತಾಡಿಬಿಟ್ಟೆ. ಭಾಳ ಅಂದ್ರೆ ಭಾಳ ಚಲೋ ಆತು. ನನ್ನ ಭಾಷಣ ಮುಗಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹೊಡೆದು ಬೇರೆ ಬೇರೆ ಕಂಟ್ರಿಯವ್ರು ಮತ್ತು ನನ್ನ ಅಪ್ರೋಚ್ ಮಾಡಿದರು, ನಮ್ಮ ಕಡೆ ಬರ್ಬೇಕ್ರಿ ನೀವು ಅಂತ ಹೇಳಿ. ಅಂದರೆ ಮನುಷ್ಯ ಹೆದರ್ತೈತಿ, ಸಹಜ ಅದು. ಏನ್ರಿ ದೊಡ್ಡ ಪ್ಲಾಟ್ಫಾರ್ಮ್ ಬಂದಾಗ ಆಟೋಮೆಟಿಕಲಿ ನಾವು ಒಳಗಿಂದೊಳಗೆ ಹೆದರ್ತೇವೆ, ಬಟ್ ಹೆದರೋ ಅವಶ್ಯಕತೆ ಇಲ್ಲ. ಗಂಟಿ ಧೈರ್ಯ ಮಾಡಿರಿ, ಬಂಡ ಧೈರ್ಯ ಮಾಡಿರಿ, ಏನೂ ಆಗೋದಿಲ್ಲ, ನಿಮ್ಮದೇನೈತೆ ನಿಮ್ಮ ನೀಟಾಗಿ ಪ್ರೆಸೆಂಟ್ ಮಾಡಬರ್ರಿ. ಸೊ ಇವೆಲ್ಲ ಅನುಭವಗಳನ್ನು ಕಟ್ಟಿಕೊಟ್ಟದ್ದು ನನ್ನ ವೃತ್ತಿ ರೀ. ನೀವು ವೃತ್ತಿಯೊಳಗೆ ಏನು ಸಂತೃಪ್ತಿ ಅಂತಿರಲ್ಲ, ನಾವು ಒಂದು ಸಂತೃಪ್ತಿ ಮಾತಾಡಲು, ಎರಡು ಬಗ್ಗೆ ಮಾತಾಡಲು, 100 ಸಂತೃಪ್ತಿಗಳನ್ನು ಕಟ್ಟಿಕೊಟ್ಟತಿ ಈ ನನ್ನ ಟೀಚಿಂಗ್ ಪ್ರೊಫೆಷನ್ನು ಅಥವಾ ವೃತ್ತಿ ಅಂತ ಹೇಳ್ಬೋದು.
1: ಬಾಳ ಬಂಗಾರ ನೀನು

ವೇಣುಧ್ವನಿ 90.4 ಎಫ್ಎಂ ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: 08312477. ಮುಂದಿನ ಯೋಜನೆಗಳೇನು ಅಂತ?
2: ಮುಂದಿನ ಯೋಜನೆಗಳ ಬಗ್ಗೆ ಏನು ಮಾತಾಡಲಿ? ನನಗೆ ಇನ್ನೊಂದು 5 ವರ್ಷ ಸರ್ವಿಸ್ ಇದೆ, ಇನ್ನೊಂದು 5 ಇಯರ್ಸ್ ರಿಟೈರ್ಮೆಂಟ್ಗೆ. ನಾನು ರೆಸ್ಟ್ ರಿವ್ಯಾಲ್ಯೂಷನ್ ಅವಧಿ ಮುಗಿಸ್ಕೊಂಡು 2 ವರ್ಷ ಆದಮೇಲೆ ವಾಪಸ್ ಬಂದಿದ್ದೀನಿ. ಮುಂದೆ ನನಗೆ ಕರೆ ಹೇಳಬೇಕು ಅಂತಂದರೆ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ರಾತು, ಮನೆಯೊಳಗೆ ಇದ್ರಾತು. ಈಗ 2ನೇ ಮಗಕ್ಕೆ ಮದುವೆ ಮಾಡಬೇಕು. ಸೊ ಮೊದಲೇ ಮಗ ನಂಗೆ ಪ್ರಮೋಷನ್ ಕೊಡೋ ಮದಾನ ಅಂದರೆ ಮೊಮ್ಮಗೂ ಹುಟ್ಟೋದೈತಿ. ಸೊ ಲೆಟ್ ಮೀ ಎಂಜಾಯ್ ಮೈ ಮೊಮೆಂಟ್ಸ್, ಡೇಸ್, ಟೈಮ್ ವಿತ್ ಮೈ ಫ್ಯಾಮಿಲಿ ಅನಿಸುತ್ತೆ. ಯಾಕಂದರೆ ದೊಡ್ಡ ಮಗ ಆಕಾಶ್ ಆ್ಯಂಡ್ ಐಶ್ವರ್ಯ, ಅವರು ಪುಣಾಕಿದ್ದಾರೆ. ಸೊ ನೌ ಶಿ ಈಸ್ ಕ್ಯಾರಿಂಗ್. ಅವ್ರ ಕಾರ್ಯಕ್ರಮ ಮಾಡಬೇಕು, ಆಮೇಲೆ ತದನಂತರ ಸಣ್ಣ ಮಗಕ್ಕೆ ಮದುವೆ ಮಾಡಬೇಕು. ಆಮೇಲೆ ನಮ್ಮ ಮನೆಯವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಾರ, ಅವ್ರ ಮನೆಯಾಗಿದ್ದಾರೆ. ಒಂದು ಕಾಂಪ್ಯಾಕ್ಟ್ ಅಂತ ಸ್ಮಾಲ್ ಆ್ಯಂಡ್ ಸ್ಮಾಲ್ ಫ್ಯಾಮಿಲಿ ನಮ್ಮದು. ಸೊ ನನಗೇನು ಅನಿಸುತ್ತೆ, ಆಯ್ತು, ಈಗ ಬಹಳಷ್ಟು ಸಾಧನೆಗಳನ್ನು ಮಾಡೀನಿ, ಬಹಳಷ್ಟು ವಿಷಯಗಳೆಲ್ಲ ಧಕ್ಕೆ ಅವ ಲೈಫ್ನಾಗೆ, ಸಾಕು, ಐ ಆಮ್ ಫುಲ್ಲಿ ಕಂಪ್ಲೀಟ್ಲಿ ಕಂಟೆಂಟೆಡ್, ಸಂತೃಪ್ತ ಅದೇನೆ, ಇನ್ನೇನು ಬೇಡ ಸಾಕು ಅಂತ ಅನಿಸ್ತೈತೆ ಎಲ್ಲೋ ಒಂದು ಕಡೆ. ಆದ್ರೆ ಮತ್ತೆ ಮನಸ್ಸು ಅನಿಸ್ತತಿ, ಇನ್ನೂ ಎನರ್ಜೆಟಿಕ್ ಅದೇನೆ, ಇನ್ನೂ ಶಕ್ತಿ ಐತಿ. ಸಾಹಿತ್ಯದ ರಚನೆ ಅವ್ಯಾಹತವಾಗಿ ಅದು ನಡೀತಿರುತ್ತೆ. ಸಾಹಿತ್ಯ ಬರವಣಿಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಯಾವಾಗ ಮೂಡ್ ಬರುತ್ತಾ ಬರಿತಾ ಇರ್ತೀನಿ. ಅದರ ಜೊತೆ ಜೊತೆಗೆ ಮುಂದೆ ಏನೆಲ್ಲ ಮಾಡಬೇಕು ಅಂತಂದಾಗ, ಈಗ ಆಲ್ರೆಡಿ ಐ ಹ್ಯಾವ್ ಅ ಚಾನಲ್ ಇನ್ ಯೂಟ್ಯೂಬ್, ಅಲ್ಲಿ ಗ್ರಾಮರ್ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನಾನು. ಆ ಗ್ರಾಮರ್ ವಿಡಿಯೋ ಹೆಂಗೆ ಮಾಡಿದೆ ಅಂತಂದ್ರೆ, ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಮಾಡ್ತಾರ್ರಿ ನಮ್ಮ ಕಾನ್ವೆಂಟ್ ಹುಡುಗರನ್ನ ಹಿಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು. ಕಾಮನ್ ಏರರ್ಸ್ ಅಂತ ಹೇಳ್ತೀವಿ. ಕಾಮನ್ ಏರರ್ಸು ಅಂದ್ರೆ ಕಾನ್ವೆಂಟ್ ಹುಡುಗರು ಶಾಣೆನ ಇರ್ತಾರೆ, ಫ್ಲೂಯೆಂಟ್ ಮಾತಾಡ್ತಿರ್ತಾರ, ಬಟ್ ಅಲ್ಲೊಂದಿಲ್ಲ ಗ್ರಾಮಟಿಕಲ್ ಮಿಸ್ಟೇಕ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇಟ್ ಇಸ್ ಅ ಎರರ್ ಅಂತ ಹೇಳಿ. ಸೊ ಈ ಥರದ ಒಂದು ಕಾಮನ್ ಏರರ್ಸ್ ಅನ್ನ ಈಗ ಮಕ್ಳು ಯಾವಾಗಾರ ಮಾತಾಡಿದಾಗ, ಏ ಅದು ಹಂಗಲ್ಲ, ಹಿಂಗೆ ಮಾತಾಡ್ಬೇಕು, ಇದನ್ನ ಹಿಂಗೆ ಹೇಳಬೇಕು ಅಂತ ಮಕ್ಳಿಗೆ ಹೇಳ್ತಿದ್ನಲ್ಲ, ಅವ್ನು ನನ್ನ ಮಗ ಅಂದ, ಮಮ್ಮಿ ನೀನು ಹಂಗೆ ಏನು ಹೇಳ್ತಿಲ್ಲ, ಇದನ್ನ ಅಲ್ಲಿ ಯೂಟ್ಯೂಬ್ನಾಗ ಯೂಟ್ಯೂಬ್ ಪ್ಲಾಟ್ಫಾರ್ಮಾಗ ಹೇಳಲ್ಲ ಅಂದ. ಯಾ ಅಂಥವೆಲ್ಲ ಹಚ್ಚಬಿಡಪ್ಪ ನನಗೆ, ನೀ ಏನು ಮಾಡ್ಕೊತಿ ಮಾಡ್ಕೋ ಅಂತಂದೆ. ಇಲ್ಲ ನೋಡಿ, ಈಗ ನನಗೊಬ್ಬೊಂಗ ಹೇಳಾಕತ್ತೆ, ನೀ ಯೂಟ್ಯೂಬ್ ಚಾನಲ್ನಾಗ ಹೇಳಿದೆ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತತೆ. ಏ ಬಿಡೋಪ್ಪ, ನಂಗೆ ಟೈಮ ಇಲ್ಲ, ಆಲ್ರೆಡಿ ನನ್ನ ಲೈಫ ಇಷ್ಟು ಹರಿದು ಹಂಚಿ ಹೋಗ್ಬಿಟ್ಟತಿ, ಮತ್ತೆ ಅದೊಂದು ಹಚ್ಚಬಿಡಪ್ಪ ನನಗೆ ಅಂದೆ. ಇಲ್ಲ ಮಮ್ಮಿ, ಪ್ಲೀಸ್ ಪ್ಲೀಸ್ ಅಂಥೇಳಿ ಅವ ನನಗೇನು ಮಾಡ್ತಾನ್ರಿ, ಆ ಗ್ರಾಮರನ್ನು ಸಣ್ಣ ಸಣ್ಣ ವಿಷಯಗಳನ್ನು ಡಿಸ್ಕಷನ್ ಮಾಡ್ಕೋತ ಮಾಡ್ಕೋತ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅವು ಎಷ್ಟು ಜನಪ್ರಿಯತೆ ಪಡಿತಾವ ಅಂತಂದರೆ, ಲಕ್ಷಗಟ್ಟಲೆ 10 ಲಕ್ಷ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ರಿ, ದೇ ಆಲ್ ಸ್ಟಾರ್ಟೆಡ್ ಅಡ್ಮೈರಿಂಗ್ ಮೈ ಇಂಗ್ಲೀಷ್ ವಿಡಿಯೋಸ್. ಎಷ್ಟು ಮಟ್ಟಿಗೆ ಅಂದರೆ, ನಾನು ಮಾಡಿದ್ದ ವಿಡಿಯೋಗಳನ್ನು ಫಾರ್ ದ ಸೇಕ್ ಆಫ್ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು, ಹಳ್ಳಿ ಹುಡುಗರಿ ಪಾಪ ಸ್ವಲ್ಪ ಕಷ್ಟ ಆಗ್ತದೆ ಇಂಗ್ಲೀಷ್, ಅವ್ರಿಗೆ ಅಂಥೇಳಿ ನಾನು ಸಿಂಪಲ್ ಆದಂಥ ಒಂದು ಟರ್ಮ್ಸು, ವರ್ಡು ಅಥವಾ ಈ ಇಂಗ್ಲೀಷ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅವು ಬರೀ ವಿದ್ಯಾರ್ಥಿಗಳನ್ನಷ್ಟೇ ರೀಚ್ ಮಾಡೋಂಗಿಲ್ಲ.
3: ನೀವು ಕೇಳ್ತಾ ಇದ್ರ ಅವೇನು ಧ್ವನಿ, 90.4 FM KLE ಗನಸು. ಸ್ನೇಹಿತರೆ, ತಾಂತ್ರಿಕ ಕೆಲಸದ ಕಾರಣದಿಂದ ಈಗ ಪ್ರಸಾರ ಸ್ಥಗಿತಗೊಳಿಸಲಾಗುತ್ತದೆ, ಕೆಲವೇ ಕ್ಷಣಗಳಲ್ಲಿ ಮರುಪ್ರಸಾರಗೊಳಿಸಲಾಗುತ್ತದೆ.
2: ನವೀನ್ ಹೋಟೆಲ್ ಅಂತ ಹೇಳಿ, ಅಲ್ಲಿ ಒಬ್ಬರು IPS ಅಧಿಕಾರಿ ರೀ,

0: ಐ ಪಿ ಎಸ್ ಆಫೀಸರ್ ಅಂತಾರೆ, ಒಮ್ಮೆ ಎದ್ದು ಚೆಲ್ಲ ಅಂತ ನನಗೆ. ಸರ್, ಐ ಪಿ ಎಸ್ ಆಫೀಸರ್ ಆಗಿದ್ದುಕೊಂಡು ನೀವು ನನ್ನ ವಿಡಿಯೋ ಯಾಕೆ ನೋಡ್ತಾ ಇದ್ದೀರಿ ಸರ್ ಅಂದೆ. ಅಯ್ಯೋ ಮೇಡಮ್, ಎಷ್ಟೋ ವಿಷಯ ನಂಗೆ ಗೊತ್ತೇ ಇದ್ದಿಲ್ಲ. ಬೀಯಿಂಗ್ ಏನ್ ಐ ಪಿ ಎಸ್ ಆಫೀಸರ್, ಈವನ್ ಐ ಯೂಸ್ ಟು ಕಮಿಟ್ ಮಿಸ್ಟೇಕ್ಸ್. ನಾನು ತಪ್ಪು ಮಾಡ್ತಿದ್ದೆ, ನಿಮ್ಮ ವಿಡಿಯೋ ನೋಡಿದ ಮೇಲೆ ನನಗೆ ಇದು ಹಿಂಗೆ ಅಂತ ಗೊತ್ತಾಯ್ತು, ನಾವು ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನು ಫಾಲೋ ಮಾಡಾಕತ್ತೀನಿ ಅಂದ್ರೆ, ಅದಾದ್ಮೇಲೆ ಮತ್ತೊಬ್ಬರು ಭೇಟಿ ಆಗ್ತಾರೆ, ಅವ್ರು ಹೇಳ್ತಾರೆ ನಾನು ನಿಮ್ಮ ವಿಡಿಯೋ ನೋಡಾಕತ್ತೀನಿ ರೀ. ಎಂಥವ್ರಿ, ಸಣ್ಣ ಸಣ್ಣವರಲ್ಲ, ದೊಡ್ಡ ದೊಡ್ಡ ಆಫೀಸರ್ಸು ನಾವು ನೋಡಾಕತ್ತೀವಿ ರೀ. ಆಮೇಲೆ ಮೊನ್ನೆ ಎಕ್ಸಾಮ್ ಕಟ್ಟಿದ್ದೆ ಮೇಡಮ್ ನಾನು, ಆ ಎಕ್ಸಾಮ್ ಒಳಗೆ ನೀವು ಕಲಿಸಿದ್ದು ಬಂದಿತ್ತು ಅಂತ ಹೇಳ್ತಾರೆ. ಅವರ ಒಂದು ಪ್ರತಿಕ್ರಿಯೆ ನೋಡಿ ನನಗೆ ಇಷ್ಟು ಖುಷಿ ಆಗುತ್ತಲ್ಲ. ಎಲ್ಲೋ ಒಂದು ಕಡೆ ನಾನು ಕಲಿಸಿದ್ದು ಇವತ್ತು ಲಕ್ಷಗಟ್ಟಲೆ ಮಂದಿ ಯೂಸ್ ಮಾಡ್ಕೊಳಕತ್ತಾರ. ಆದರೆ ಸದ್ಯಕ್ಕೆ ನಾನು ಯೂನಿವರ್ಸಿಟಿ ರಿಜಿಸ್ಟರ್ ಆದಮೇಲೆ ಬಿಟ್ಟುಬಿಟ್ಟೆ, ನಾನು ಮಾಡೋಕ್ಕಾಗಲಿಲ್ಲ ರೀ, ಸಮಯದ ಕೊರತೆ ಏನ್ರಿ, ಅಭಾವ ಹಿಂಗೆಲ್ಲ ಆಗಿಬಿಟ್ಟಿದ್ದೆ. ಈಗೆಲ್ಲೋ ಒಂದು ಕಡೆ ಅಗೇನ್ ಲೆಟ್ ಮೀ ಸ್ಟಾರ್ಟ್ ಇಟ್, ಒಂದು 4 ಜನರಿಗೆ ಉಪಯೋಗ ಆಗಲಿ. ಲೈಕ್ ಯಾವುದರ ಬ್ಯಾಂಕ್ ಎಕ್ಸಾಮ್ ಇರುತ್ತೆ, ಅದ್ರಾಗ ಇಂಗ್ಲೀಷ್ ಪೇಪರ್ ಇರ್ತಾವೆ, ಅದನ್ನು ಕಲಿಸ್ಕೊಂತ ಹೋಗ್ತೀನಿ. ಅಥವಾ UPSC ಎಕ್ಸಾಮ್ KS ಕುಂತಿರ್ತಾರೆ, ಅಲ್ಲಿ ಇಂಗ್ಲೀಷ್ ಪೇಪರನ್ನು ನಾನು ಕಲಿಸಿದೆ ಅಂದರೆ ಲಕ್ಷಗಟ್ಟಲೆ ಮಂದಿಗೆ, ಸಾವಿರಾರು ಮಂದಿಗೆ ಎಲ್ಲೋ ಒಂದು ಕಡೆ ಉಪಯೋಗ ಆಗ್ಬೋದೇನೋ. ಲೆಟ್ ಮೀ ಡೂ ದ್ಯಾಟ್, ಅದನ್ನು ಮಾಡ್ಬೋದೇನೋ ಅಂತ ಒಂದು ಕಡೆ ಅನ್ಸುತ್ತೆ. ಸಾಹಿತ್ಯದ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡಬೇಕು ಅನ್ಸುತ್ತೆ. ಮತ್ತೆ ಅನ್ಸುತ್ತೆ, ಸಾಕ್ಬಿಡು ಎಷ್ಟಂತ ಮಾಡೋದು, ಸುಮ್ಮನೆ ಸಾಹೇಬರು ನಾನು ಆರಾಮ್ ಫಾರಿನ್ ಅಡ್ಯಾಡ್ಕೊಂತ ಇರೋಣಂತ, ಒಂದು ಸ್ವಲ್ಪ ಅಡ್ಯಾಡ್ ಬರೋಣ ಅಂತ ಹಿಂಗೆ ಅನ್ಸುತ್ತೆ. ಹಿಂಗೆ ಹಲವಾರು ಯೋಚನೆಗಳು ಸದ್ಯಕ್ಕೆ ನನ್ನ ತಲೆ ಒಳಗೆ ಓಡಾಕತ್ತಾವೆ. ಅದಾದಮೇಲೆ ಒಂದಿಷ್ಟು ಜನ ಫೋನ್ ಮಾಡಿ ಕರೀತಾರೆ, ಇಲ್ಲ ನೀವು ವೈಸ್ ಚಾನ್ಸಲರ್ ಆಗಬೇಕು, ಒಳ್ಳೆ ಕೆಲಸ ಮಾಡಿ ಬಂದಿರಿ ಅಂತ ಒಂದಿಷ್ಟು ಮಂದಿ ಕಾಲ್ ಮಾಡ್ತಿರ್ತಾರೆ. ಗೊತ್ತಿಲ್ಲ ನನಗೆ ಫ್ಯೂಚರ್ ಒಳಗೆ ಏನು ಕಟ್ಟಿಟ್ಟತಿ, ಏನು ಆಗ್ತೀನಿ ಅಂತ ಗೊತ್ತಿಲ್ಲ ನನಗೆ. ಬಟ್ ಅವಕಾಶ ಅಂತ ಬಂತು ಅಂತಂದರೆ ನಾನು ಅದನ್ನು ಮಾಡ್ತೀನಿ ರೀ. ಯಾವುದೇ ಒಂದು ಒಳ್ಳೆ ಕೆಲಸ ಬಂತು ಅಂತಂದರೆ ನಾನು ಸಿನ್ಸಿಯರಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕಂತೂ ಐ ಆಮ್ ಇಂಗ್ಲೀಷ್ ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಇನ್ ಮರಾಠ ಮಂಡಲ್ ಡಿಗ್ರಿ ಕಾಲೇಜ್. ಅಷ್ಟಕ್ಕಂತೂ ಇದೆ ನೋಡ್ರಿ.
1: ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಮ್ಮ ಅನುಭವದ ಮಾತುಗಳು ನಮ್ಮ ಕೇಳುಗರಿಗೆ, ಅದರಲ್ಲೂ ಮಹಿಳೆಯರಿಗೆ ನಿಜಕ್ಕೂ ಸ್ಫೂರ್ತಿ ಆಗುತ್ತೆ. ಮೇಡಮ್, ನಮಗೆ ತಮ್ಮ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಾನು ಬಹಳ ದಿನಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ. ಸೊ ನಿಮ್ಮ ಕೇಂದ್ರದಿಂದ ಕಾಲ್ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಟೈಮ್ ಒಳಗೆ ಫೋನ್ ಮಾಡಿದ್ರು ಅವರು, ಬರ್ರಿ ನಿಮ್ದು ಇಂಟರ್ವ್ಯೂ ತಗೋತೇವೆ ಅಂತ. ಆಮೇಲೆ ಏನಾಯ್ತು, ನಾನು ಬೇರೆ ಬೇರೆ ಕಡೆ ಬ್ಯುಸಿ ಆಗಿಬಿಟ್ಟೆ, ಆಮೇಲೆ ಮತ್ತೆ ಮರೆತೆ. ಮತ್ತೆ ಕಾಲ್ ಬಂದಾಗ ನನಗೆ ಅನಿಸ್ತು, ಭಾಳ ದಿನ ಆಯ್ತು, ಹೋಗಿ ಬರೋಣ. ಆಕಾಶವಾಣಿ ಮತ್ತು ನಮ್ಮ ವೇಣು ಧ್ವನಿ ಏನು ಮಾಡಾಕತ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಾಕತ್ತೀರಿ. ಸೊ ಹಾಗೆಯೇ ನೀವು ಫೇಸ್ಬುಕ್ ಇದರೊಳಗೂ ನೋಡಾಕತ್ತೀರಿ, ಮಾಧ್ಯಮದೊಳಗೂ ನಿಮ್ಮೆಲ್ಲ ಫೋಟೋಗಳು ಹಾಕಿರ್ತಾರೆ, ಶೇರ್ ಮಾಡಿರ್ತಾರೆ. ಸೊ ಒಳ್ಳೆಯ ಸಮಾಜಮುಖಿ ಆದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ನಮ್ಮ ಚಿಂತನೆಗಳನ್ನು, ಬೇರೆಯವರ ವಿಚಾರಗಳನ್ನು, ಅನುಭವಗಳನ್ನು ಬಹಳಷ್ಟು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡಾಕತ್ತೀರಿ. ಸೊ ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅಂತ ಇರ್ತದೆ ಒಂದು ಕಡೆ. ಸೊ ನಿಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಅನೇಕ ಜನರು ಒಳ್ಳೆಯದನ್ನು ಕಲಿಬಹುದು ಅನ್ನುವಂಥ ಒಂದು ಆಸೆ ನನಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು.
1: ಧನ್ಯವಾದಗಳು. ಸ್ನೇಹಿತರೇ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು, ಜೊತೆಗೆ ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486282.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ಸೀರೆಯನ್ನು ಈ ದೂರ್ತ ಕೌರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡುವ.
1: ದ್ರೌಪದಿ, ನಿನ್ನ ಸೀಕಿಸ್ನ ನಿಗರಿಸುತ್ತಿರುವನು.
2: ನಿಗರಿಸುತ್ತಿರುವನು

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೆಎಲ್ಇ ಕನಸು ನನಸದ ವೇಣು ಧ್ವನಿ
3: ಭಾವಸಂಗಮ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮೊದಲ ಗೀತೆಯನ್ನ ಕೇಳಿ ವಿಶ್ವಾಸ್ ಕೆ ವಸಿಷ್ಠ ಅವರ ಧ್ವನಿಯಲ್ಲಿ ಇವಳೆ ಇವಳೆ ನನ್ನವಳೆ ಹೆಣ್ಣೆ.

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಒಂದು ಸಂಜೆಗೆ ಎಷ್ಟು ಬಣ್ಣವೋ ಅಷ್ಟು ಬಣ್ಣವೋ ನಿನ್ನಲಿ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ದಿವ್ಯಾ ರಾಘವನ್ನವರು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಮರದ ಗಟ್ಟಿತನ ಸುಮಕೋಮಲತೆ ಬನ್ನಿ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ ಹೆಸರಿನಲ್ಲಿ ಎಂಥ ಸವಿಯು ಅಡಗಿದೆ. ಈ ಒಂದು ಗೀತೆಯನ್ನ ಕೇಳಿ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ ಹಿರಣ್ಮಯಿ ಎಸ್ ಅವರ ಧ್ವನಿಯಲ್ಲಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮೊರೆಯುವ ಕಡಲ ತೆರೆಗಳ ನಿಲ್ಲಿಸು.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಭರತನಾಟ್ಯಂ ಡಾನ್ಸರ್ ಆದ ಶ್ರವ್ಯ ಪೂಜಾರಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಶ್ರವ್ಯ ಅವರೇ, ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಕಾರ್ಯಕ್ರಮ ಪ್ರಾರಂಭ ಮಾಡೋಣ, ಅದಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ.
1: ನನ್ನ ಹೆಸರು ಶ್ರವ್ಯ ಪೂಜಾರಿ ಅಂತ. ಸೊ ನಾನು ಭರತನಾಟ್ಯಂ ಡಾನ್ಸರ್. ನನ್ನ ಈಗಲೂ ನನ್ನ ಪರೀಕ್ಷೆಯನ್ನು ಇನ್ನೂ ಕೊಡ್ತಾ ಬರ್ತಿದ್ದೀನಿ. ಸೊ ನನ್ನ ವಿದುಷಿ ಇನ್ನು ವಿದ್ವತ್ ಕಂಪ್ಲೀಟ್ ಆಗಲಿಕ್ಕೆ ಮುಂದಿನ ವರ್ಷ ನಾನು ಈ ಟೈಮಿಗೆ ವಿದ್ವತ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದ್ರೊಟ್ಟಿಗೆ ನನ್ನ ಎಜುಕೇಷನ್ ಅಂತ ಬಂದರೆ ಕಾಲೇಜ್ ಅಕಾಡೆಮಿಕ್ಸಲ್ಲಿ ನಾನು MBA ಮಾಡ್ತಿದ್ದೇನೆ. ಸೊ ಅಟ್ ಅ ಟೈಮ್ ನಾನು ಕಾಲೇಜ್ MBA ಕೂಡ ಮಾಡ್ತಿದ್ದೇನೆ, ಈ ಕಡೆ ಡ್ಯಾನ್ಸ್ ಕೆರಿಯರಲ್ಲೂ ನನ್ನ ಇಂಟ್ರೆಸ್ಟ್ ಇಟ್ಕೊಂಡು ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ನನ್ನ ನೇಟಿವ್ ಬಂದುಬಿಟ್ಟು ಶಿವಮೊಗ್ಗ, ಬಟ್ ಅಲ್ಲಿಂದ ಪ್ರಾಪರ್ ಅಲ್ಲಿದ್ರು, ಬಟ್ ನನ್ನ ಎಜುಕೇಷನ್ ಲೈಕ್ ಬಾಟಪ್ ಎಲ್ಲ ಇಲ್ಲಿ ಬೆಳಗಾಮಲ್ಲಿ ಆಗಿರೋದು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಿಸ್ ಪ್ಲೇಸ್ ಅಂತ ಹೇಳ್ಬೋದು, ಬಿಕಾಸ್ ನನಗೆ ಇಂಟ್ರೆಸ್ಟ್ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಬೆಳಗಾಮ್ ತುಂಬ ಹೆಲ್ಪ್ ಮಾಡಿದೆ. ಸೊ ನಾನು ಮುಂದೆ ಯಾವ ಪ್ಲೇಸಿಗೆ ಹೋದ್ರೂ ಬೆಳಗಾಮ್ ವಿಲ್ ಬಿ ಮೈ ಹಾರ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ದಿಸ್ ಪ್ಲೇಸ್ ಹ್ಯಾಸ್ ಗಿವನ್ ಮಿ ಆಪರ್ಚುನಿಟಿ ಟು ಫುಲ್ಫಿಲ್ ಮೈ ಇಂಟ್ರೆಸ್ಟ್ ಅಂತ ಹೇಳ್ಬೋದು.
0: ಸೊ ಬಹಳ ಉತ್ತಮ. ಅಂತ ಸಂದರ್ಭದಲ್ಲಿ ಭರತನಾಟ್ಯಂ ಎಲ್ಲೆಲ್ಲ ಕಲಿಸ್ತೀರಾ, ನೀವು ಗುರುಗಳು ಯಾರ ಕಡೆಯಿಂದ ಕಲ್ತೀರಾ, ಅದ್ರ ಬಗ್ಗೆ ತಿಳ್ಸ್ಕೋಬೇಕು ನಿಮ್ ಕಡೆಯಿಂದ. ಫ್ರಮ್ ವೇರ್ ಡಿಡ್ ಯು ಲರ್ನ್ ಭರತನಾಟ್ಯಂ?
1: ನನ್ನ ಗುರುಗಳಾಗಿ ಬಂದ್ಬಿಟ್ಟು ವಿದ್ವಾನ್ ಶ್ರೀಟಿ ರವೀಂದ್ರ ಶರ್ಮಾ ಸರ್, ಅವರು ಮೂರು ಕಡೆ ಕ್ಲಾಸಸ್ ಅನ್ನು ತಗೊಳ್ತಾರೆ. ಸೊ ನಾನು ಆಲ್ಮೋಸ್ಟ್ ನನ್ನ ಕೆರಿಯರ್ ಅವ್ರು ಸ್ಟಾರ್ಟ್ ಮಾಡಿರೋದು ಭರತನಾಟ್ಯಂ ಅಂತ ಹೇಳ್ಬಿಟ್ಟು ವೆನ್ ಐ ವಾಸ್ ಇನ್ ದ 7th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಸೊ ಇಟ್ಸ್ ಆಲ್ಮೋಸ್ಟ್ 13 years ಈಗ ಕಂಟಿನ್ಯೂ 13 years ಪ್ಲಸ್ ಅವ್ರಕಡೆನೇ ಟ್ರೈನ್ಡ್ ಆಗಿದ್ದೀನಿ. ಸೊ ಅಟ್ ಇಯರ್ ಅಂದರೆ 2013 ಅಲ್ಲಿ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಭರತನಾಟ್ಯಂ ವಿತ್ ಇಂಟ್ರೆಸ್ಟ್ ಇಂದ. ಸೊ ನಾನು ಎಲ್ಲಿ ಕ್ಲಾಸ್ ತಗೊಳ್ತೀನಿ ಅಂದ್ರೆ, ನಾನು ಎಂಕನ್ ಮರಡಿಲಿ ಕ್ಲಾಸ್ ತಗೊಳ್ತೀನಿ, ಅದು ನೃತ್ಯಾಂಶ, ಅದು ನಂದೇ ಓನ್ ಕ್ಲಾಸ್ ಇದೆ. ಸೊ ಅಲ್ಲಿ ನನ್ನ ಹತ್ರ ಒಂದು 65 ಸ್ಟೂಡೆಂಟ್ಸ್ ಪ್ಲಸ್ ಇದ್ದಾರೆ ಸ್ಟೂಡೆಂಟ್ಸ್. ಮತ್ತೆ ಇನ್ನೊಂದು ಇಲ್ಲೇ ಬೆಳಗಾಮಲ್ಲೇ ತಗೊಳ್ತೀನಿ, ಗುರುಪ್ರಸಾದ್ ಕಾಲೋನಿಯಲ್ಲಿ ಸಪ್ತಸ್ವರ ಅಂತ ಕ್ಲಾಸ್ ಇದೆ. ಸೊ ಅಲ್ಲಿ ಭರತನಾಟ್ಯಂ ತಗೊಳ್ತೀನಿ ನಾನು, ಅಲ್ಲೂ ಸ್ಟ್ರೆಂತ್ ಚೆನ್ನಾಗಿದೆ.
0: ಭರತನಾಟ್ಯಂ ಅಂದ ತಕ್ಷಣ ಎಲ್ಲರ ಕಣ್ ಮುಂದೆ ಬರುವ ಒಂದೇ ದೃಶ್ಯ, ವಿಚ್ ಇಸ್ ಉತ್ತಮವಾದ ನೃತ್ಯ ಡಾನ್ಸ್. ಆಮೇಲೆ ಆ ಒಂದು ಡ್ರೆಸ್ ಏನ್ ಹಾಕುತ್ತಾರೆ ಅದಾಗಿರಲಿ, ಗೆಜ್ಜೆ ಸದ್ದು ಅದಾಗಿರಲಿ, ತೌಡ್ ಭರತನಾಟ್ಯಂ ಡಾನ್ಸರ್ ಸ್ವಲ್ಪ ಇತರ ಇತಿಹಾಸದ ಬಗ್ಗೆ ತಿಳ್ಸ್ಕೋಬಹುದಾ?
1: ಸೊ ಎಲ್ರಿಗೂ ಈಗ ಬೇಸಿಕಲಿ ಭರತನಾಟ್ಯಂ ಅಂದ್ರೆ ಗೊತ್ತಿರೋದು, ಅವ್ರು ನೋಡಿದ ತಕ್ಷಣ ಗೊತ್ತಿರೋದು ಆ ಕಾಸ್ಟ್ಯೂಮ್ ಗೊತ್ತಿರುತ್ತೆ, ಮೇಕಪ್ ಆರ್ನಮೆಂಟ್ಸ್ ಎಲ್ಲ ಹಾಕೊಳ್ತಾರೆ, ದೇಲ್ ಪರ್ಫಾರ್ಮ್ ಅಂತ ಅಷ್ಟೇ ಗೊತ್ತಿರುತ್ತೆ. ಬಟ್ ಭರತನಾಟ್ಯಂಗೆ ತುಂಬಾ ಹಿಸ್ಟ್ರಿ, ಒಳ್ಳೆ ಹಿಸ್ಟ್ರಿ ಇದೆ. ನಾವು ಬಿಲೀವ್ ಮಾಡೋದೇನೆಂದ್ರೆ, ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನೇ ಈ ನೃತ್ಯವನ್ನು ರೂಪಿಸರು, ಅವರೇ ಮೇನ್ ಅಂದ್ರೆ ಬಿಗ್ನರ್ಸ್ ಈ ಡ್ಯಾನ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ದೇ ಆರ್ ದ ಮೇನ್ ಬಿಗ್ನಿಂಗ್ ಪಾಯಿಂಟ್ ಈ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ ಅವರು ಈ ನೃತ್ಯ ಕಲೆನ ಈಗ ದೇವಾನ್ ದೇವತೆಗಳು ಬಂದು ನಮಗೆ ಮುಂದೆ ಈ ಜನಗಳಿಗೆ ಒಂದು ಯಾವ್ದಾದ್ರು ಒಂದು ಕಲೆನ ಪಾಸ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಲೆ ಬೇಕು ಅಂತ, ವೇದಗಳು ಬೇಕು ಅಂತ ಕೇಳಿರೋದು. ಸೊ ಅವಾಗ ವಿಷ್ಣು, ಬ್ರಹ್ಮ, ಆಮೇಲೆ ಈಶ್ವರ, ಸೊ ಮೂರು ಜನ ಆ ಒಂದು ಕಲೆನ ಅಂದ್ರೆ ನೃತ್ಯ ವೇದವನ್ನು, ಐದನೇ ವೇದ, ನಾಲ್ಕು ವೇದ ಇದೆ ಅಲ್ಲ, ಸೊ ಆ ನಾಲ್ಕು ವೇದಗಳಿಂದ ಲೈಕ್ ಶಬ್ದ ಆಗಿರ್ಬೋದು, ರಾಗ ಆಗಿರ್ಬೋದು, ಸೊ ಈ ತರ ಬೇರೆ ಬೇರೆ ವೇದಗಳಿಂದ ಐದನೇ ವೇದ, ದಟ್ ಇಸ್ ನೃತ್ಯ ವೇದನ ರಚಿಸಿದ್ದಾರೆ. ಸೊ ಆ ವೇದನ ಭರತನಿಗೆ ಕೊಟ್ಟು ಭರತ ಮುನಿ ಅವರು ಹೆಸರು, ಭರತ ಮುನಿ ಬುಕ್ ಅಲ್ಲಿ ಎಲ್ಲ ಕಂಪೋಸಿಷನ್ ಮಾಡಿ ಇದನ್ನ ಮುಂದೆ 100 ಮಕ್ಕಳು ಅಂದ್ರೆ ಅವ್ರ ಶಿಷ್ಯರಾಗಿರ್ಬೋದು, ಸೊ ಅವ್ರಿಗೆ ಸಾರಿರುವಂತದ್ದು. ಸೊ ಆ 100 ಸ್ಟೂಡೆಂಟ್ಸ್ ಕಲ್ತು ಅದನ್ನ ಮತ್ತೆ ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ಮುಂದೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಕಲೆ ರೀತಿ ಈ ತರ ಬಂದಿರೋದು, ಪಾಸ್ ಆಗಿರೋದು. ಇದು ಕೆ ವಿ ರೆಸ್ಪೆಕ್ಟ್. ಇದನ್ನ ಬೇರೆ ಯಾವುದು ಶೈಲಿಯಲ್ಲಿ ಹೇಗಿದ್ರು ನಾವೀಗ ಬೇರೆ ಏನಾದ್ರು ಆರ್ಟ್ ಫಾರ್ಮ್ ಮಾಡೋದಿದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಬೋದು, ನಮ್ಮ ಓನ್ ಕೋರಿಯೋಗ್ರಫಿ ತರ ಮಾಡ್ಬೋದು, ಬಟ್ ಇದ್ರಲ್ಲಿಲ್ಲ, ಏನ್ ಶಾಸ್ತ್ರ ಇದೆ ಅದೇ ಅಕಾರ್ಡಿಂಗ್ ಅದೇ ಫಾರ್ಮ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಇದಿಷ್ಟು ಇತಿಹಾಸ ಇದೆ ಅಂದ ತಕ್ಷಣ ಆ ಇತಿಹಾಸ ಹೇಗಿದೆಯೋ ಅದೇ ತರ ನಾವು ಫಾಲೋ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನಾವೇನೇ ಓನ್ ನಾವು ಚೇಂಜಸ್ ಮಾಡ್ತೀವಿ, ನಮ್ದೇ ಓನ್ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಅದೇ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಬರೋದಕ್ಕೆ ಅದು ಮೇನ್ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಈಗ ರಿಜಿಸ್ಟರ್ ಆಗಿರೋದು.
0: ಇಷ್ಟು ಇತಿಹಾಸ ಇದೆ ಭರತನಾಟ್ಯಂಗೆ ಅಲ್ವಾ, ಅದರೊಂದಿಗೆ ಅದಕ್ಕೆ ಒಂದು ಆಧ್ಯಾತ್ಮ, ಒಂದು ಏನಂತಾರೆ ಇತಿಹಾಸನೂ ಇದೆ. ಅಂಡ್ ನಿಯಮದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಆ ಒಂದು ನಿಯಮ ಅಂಡ್ ಪದ್ಧತಿ ಪ್ರಕಾರನೇ ಹೋಗ್ಬೇಕು. ಸ್ವಲ್ಪ ಈಗ ಕಾಲ ಹೆಂಗಾಗಿದೆ, ಏನಾದ್ರೂ ಒಂದು ವಿಷಯವನ್ನ ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ದಿಸ್ ಇಸ್ ಕ್ಲಾಸಿಕಲ್ ಭರತನಾಟ್ಯಂ. ಇಂಥ ಸಂದರ್ಭದಲ್ಲಿ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಏನಾದ್ರೂ ಏನಂತಾರೆ ನಷ್ಟ ಇದೆಯಾ, ಯಾರಾದ್ರೂ ಇದರಲ್ಲಿ ಚೇಂಜಸ್ ಮಾಡಿದ್ದಾರಾ?
1: ಚೇಂಜಸ್ ಅಂದ್ರೆ ನಮ್ ಈಗ ನಾವು ಅಡವೂಸ್ ಅಂತ ಮಾಡ್ತೀವಿ, ಅಡವೂಸ್ ಅಂದ್ರೆ ಬೇಸಿಕಲಿ ಸ್ಟೆಪ್ಸ್ ಅಂತ, ನಾವು ಬೇಸಿಕ್ ಸ್ಟೆಪ್ಸ್ ಬೇರೆ ಈಗ ಸ್ಟೈಲ್ ಫಾರ್ಮ್ ಅಲ್ಲಿ ಸ್ಟೆಪ್ಸ್ ಏನಂತವಲ್ಲ, ಸೊ ನಾವು ಭರತನಾಟ್ಯಂ ಅಲ್ಲಿ ಅಡವೂಸ್ ಅಂತ ಹೇಳ್ತೀವಿ. ಸೊ ಅಡವೂಸ್ ಆರ್ ದ ಫಿಕ್ಸ್, ಅದೇ ತರ ಮಾಡ್ಬೇಕು. ಆ ಬೇರೆ ಬೇರೆ ಅಡವೂಸ್ ತಗೊಂಡು ನಾವು ಕಾಂಬಿನೇಷನ್ಸ್ ಆಫ್ ಸ್ಟೆಪ್ಸ್ ಮಾಡಿ ನಾವು ಕೋರಿಯೋಗ್ರಾಫ್ ಮಾಡೋದು ಬೇರೆ, ಆ ಏನ್ ಬೇಸಿಕ್ ಸ್ಟೆಪ್ಸ್ ಅಡವೂಸ್ ಏನಿದೆ ಅದರಲ್ಲೇ ಚೇಂಜಸ್ ಮಾಡೋದು ತಪ್ಪಾಗುತ್ತೆ. ಓಕೆ, ಸೊ ನಾವು ಏನು ಸ್ಟಾರ್ಟಿಂಗಿಂದ ನಾವು ಏನು ಒಂದು ರೂಟ್ ಇದೆ ಅಲ್ಲ, ಸೊ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನ ತಗೊಂಡು ಅದರಲ್ಲಿ ಇಂಪ್ರೂವೈಸೇಷನ್ ಮಾಡೋದಾದ್ರೆ ಮಾಡ್ಬೋದು, ಅದ್ರಲ್ಲಿ ತಪ್ಪಿಲ್ಲ. ಬಟ್ ಅದನ್ನ ಬಿಟ್ಟು ನಮ್ದೇ ಓನ್ ಕ್ರಿಯೇಷನ್ ಆಗಿ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಸೊ ಕ್ಲಾಸಿಕಲ್ ಅಲ್ಲಿ, ಸೊ ದಟ್ ಈಸ್ ದ ಮೇನ್ ಥಿಂಗ್, ರೂಲ್ಸ್ ನ ಫಾಲೋ ಮಾಡ್ಬೇಕಾಗಿರೋದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಶ್ರವ್ಯ ಪೂಜಾರಿ ಅವರು ಭರತನಾಟ್ಯಂ ಡಾನ್ಸರ್, ಭರತನಾಟ್ಯಂ ಬಗ್ಗೆ ವಿವರವಾದ ಮಾಹಿತಿ ಅಂಡ್ ಅವರ ಬಾಲ್ಯದ ಜೀವನ ಶಿಕ್ಷಣದ ಬಗ್ಗೆನೂ ಹೇಳ್ತಾ ಇದ್ರೆ, ಬನ್ನಿ, ತಾವು ತಮ್ಮ ಬಾಲ್ಯದ ಜೀವನದಲ್ಲಿ ಅಂದ್ರೆ ಶಾಲೆಯಲ್ಲಿ ಡಾನ್ಸ್ ಅಥವಾ ನೃತ್ಯ ಅಥವಾ ಭರತನಾಟ್ಯಂ ಮಾಡ್ತಾ ಬಂದಿದ್ರ, ಭರತನಾಟ್ಯಂಗೆ ಸ್ಫೂರ್ತಿ ಯಾರು, ಇನ್ಸ್ಪಿರೇಷನ್ ಯಾರು, ಅದ್ರ ಬಗ್ಗೆ ತಿಳಿಸಿ.
1: ನಂಗೆ ಮುಂಚೆಯಿಂದನು ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಇಷ್ಟಪಟ್ಟು ನಂಗೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ಏನಾದ್ರೂ ಒಂದ್ರಲ್ಲಿ ಇಂಟ್ರೆಸ್ಟ್ ಇದೆ ತೋರಿಸಬೇಕು ಅಂದ್ರೆ ಅದು ಡಾನ್ಸ್. ಬಿಕಾಸ್ ಈಗ ನಾವು ನೋಡ್ಬೋದು, ಏನಾದ್ರೂ ಸ್ವಲ್ಪ ಬೇಜಾರಾದ್ರೂ ನಾವು ಡಾನ್ಸ್ ಮಾಡ್ಬೇಕನ್ಸುತ್ತೆ ಅಂತ ಏನೋ. ನನಗೆ ಹೇಗಂದ್ರೆ ಡಾನ್ಸ್ ಇದ್ರೆ ನನಗೆ ಏನೋ ಮೈಂಡ್ ಫ್ರೆಶ್ ಇದ್ದ ಹಾಗೆ. ಸೊ ನನ್ಗೆ ನನ್ನ ಸ್ಟೈಲ್ ಆಫ್ ಶೋಯಿಂಗ್ ಹ್ಯಾಪಿನೆಸ್ ಅನ್ನೋ ತರ ಡಾನ್ಸ್. ಸೊ ನಾನು ಸ್ಕೂಲಲ್ಲಿ ಸಣ್ಣ ವಯಸ್ಸಲ್ಲೂ ಅಷ್ಟೇ ತುಂಬಾ ಇಂಟ್ರೆಸ್ಟ್ ನನಗೆ ಸ್ಕೂಲ್. ಇಟ್ಸ್ ನಾಟ್ ಓನ್ಲಿ ಭರತನಾಟ್ಯಂ ಅಂತ, ಬೇರೆ ಫ್ರೀ ಸ್ಟೈಲ್ ಆದ್ರೂ ಬೇರೆ ಎಲ್ಲ ಟೈಪ್ ನಾನು ಡಾನ್ಸಸ್ ಎಲ್ಲ ಓನ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಸ್ಕೂಲ್ ಟೈಮಲ್ಲಿ. ಸೊ ಆಕ್ಚುಲಿ ನಾನು ತುಂಬಾ ಪ್ರಾಬಬ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗಲೇ ನಾನು ಕ್ಲಾಸಿಕಲ್ ಜಾಯಿನ್ ಆಗಿದ್ದೆ. ನನ್ನಮ್ಮನಿಗೆ ಇಂಟ್ರೆಸ್ಟ್ ನನಗೆ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ನನ್ನ ಮುಂತರಬೇಕು ಅಂತ. ಸೊ ಅವ್ರ ಇಂಟ್ರೆಸ್ಟ್ ಇಂದ ಆಕ್ಚುಲಿ ನನ್ಗೆ ನಾನು ಜಾಯಿನ್ ಆಗಿದ್ದು. ಬಟ್ ಅಗೇನ್ ಆ ಮ್ಯಾಮ್ ಅಲ್ಲಿಂದ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಿತ್ತಂತ, ಸೊ ಕ್ಲಾಸ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು. ನಿಯರ್ಲಿ 1 year ಏನೋ ನಾನು ಹೋಗಿದ್ದೆ ಅಷ್ಟೇ. ಸೊ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು. ಆಮೇಲೆ ಮತ್ತೆ ನಾನು ಟಿಲ್ 1 6th standard ತನಕ ಏನು ಜಾಯಿನ್ ಮಾಡಿರ್ಲಿಲ್ಲ. ನಾನು ಫ್ರೀ ಸ್ಟೈಲೇ ಮಾಡ್ತಿದ್ದು ಲೈಕ್ ಸ್ಕೂಲಲ್ಲೆಲ್ಲ. ಅವಾಗ ನನ್ನ ಪ್ರಿನ್ಸಿಪಲ್ ಮ್ಯಾಮ್ ಇದ್ರು ಒಬ್ರು, ನಾನು ಸ್ಟಡೀಸ್ ಮಾಡಿದ್ದೆಲ್ಲ ಬರ್ತೇಶ್ ಸ್ಕೂಲಲ್ಲಿ. ಸೊ ಅಲ್ಲಿ ಪ್ರಿನ್ಸಿಪಲ್ ಮ್ಯಾಮ್ ಕಟ್ಕಿ ಮ್ಯಾಮ್ ಅಂತ ಇದ್ರು. ಏನೇ ಸ್ಕೂಲಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆದ್ರೂ ಲೈಕ್ ಬೇರೆ ಎಲ್ಲ ಸ್ಕಿಟ್ಟು ಡ್ರಾಮಾ ಎಲ್ಲ ಗ್ರೂಪ್ ಇದ್ರೆ ನಂದು ಶೀಸ್ ಟು ಟೆಲ್ ಲೈಕ್ ನೀನು ಒಂದು ಸಿಂಗಲ್ ಆಗಿ ಪ್ರೋಗ್ರಾಮ್ ಮಾಡಲೇಬೇಕು ಅಂತ. ಸೊ ಅವಾಗ ಅವ್ರು ಕೂಡ ನನ್ನ ಅಮ್ಮನಿಗೆ ಹೇಳಿದ್ರು ಒಂದಿನ ಕರೆದು ಪರ್ಸನಲ್ ಆಗಿ, ಇಲ್ಲ ಅವಳಿಗೆ ಡ್ಯಾನ್ಸ್ ಆಗಿ ಇಂಟ್ರೆಸ್ಟ್ ಇದೆ, ನೀವು ಯಾವ್ದಾದ್ರೂ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ, ಶೀಲ್ ಅಚೀವ್ ಇನ್ ಇಟ್ ಅಂತ. ಸೊ ಅವಾಗ ನನ್ನ ಅಮ್ಮನಿಗೆ ಒಂದ್ಸತಿ ಡಿಸ್ಕಂಟಿನ್ಯೂ ಆಗಿತ್ತಲ್ಲ ಕ್ಲಾಸು, ಮತ್ತೆ ಜಾಯಿನ್ ಮಾಡಿಸ್ಬೇಕು ಇವಳಿಗೆ ಅಂತ ಅವಾಗ ಮತ್ತೆ ಅಮ್ಮನಿಗೆ ಮೈಂಡ್ ಅಲ್ಲಿ ಬರ್ಲಿಕ್ಕೆ ಅದೇ ರೀಸನ್. ಸೊ ನನ್ನ ಪ್ರಿನ್ಸಿಪಲ್ ಮ್ಯಾಮ್ ನನ್ನ ಬಗ್ಗೆ ಕರೆದು ಶಿ ಹ್ಯಾಸ್ ಟೇಕನ್ ಹರ್ ಓನ್ ಟೈಮ್ ಸ್ವಲ್ಪ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಇಂಟ್ರೆಸ್ಟ್ ಇದೆ ಹಾಕಿ ಅಂತ ಶಿ ಅಪ್ರೋಚ್ಡ್ ಅವಾಗ. ಸೊ ಅದಾದ್ಮೇಲೆ ಮತ್ತೆ ನಾನು 7th standard ಇದ್ದಾಗ ಮತ್ತೆ ಕಂಟಿನ್ಯೂ ಮಾಡ್ದೆ ನನ್ನ ಡ್ಯಾನ್ಸು. ಸೊ ಈ ಥರ ಲೈಕ್ ತುಂಬ ನನ್ನ ಚೈಲ್ಡ್ಹುಡ್ಡಲ್ಲಿ ಡ್ಯಾನ್ಸ್ ಅಂದರೆ ಅವಾಗ ಹೇಗೆಂದರೆ ನಂದೇ ಓನ್ ನಾನೇ ಏನಾದರೂ ಒಂದು ಕ್ರಿಯೇಷನ್ ಮಾಡಿ ಲೈಕ್ ಮೂವಿ ಸಾಂಗ್ಸಿಗೆಲ್ಲ ಡ್ಯಾನ್ಸ್ ಮಾಡೋದಾಗಿರ್ಲಿ, ಪರ್ಫಾರ್ಮ್ ಮಾಡೋದಾಗಿರ್ಲಿ. ಆಮೇಲೆ ನಮ್ಮ ಮನೇಲಿ ಅಷ್ಟು ಮೊದಲೆಲ್ಲ TV ಇರ್ತಿರ್ಲಿಲ್ಲ ನಮ್ಮ ಮನೇಲಿ. ಸೊ ನಾನು ಪಕ್ಕದ ಮನೇಲಿ ಹೋಗಿ ಅವ್ರು ಯಾವಾಗದು ಟೈಮಿಂಗ್ ಬರೋದು 1 hour ಸಂಜೆ ಹೊತ್ತಲ್ಲಿ 1 hour ಮೂವಿ ಸಾಂಗ್ಸ್ ಎಲ್ಲ ಬರೋದು. ಸೊ ಆ ಟೈಮಿಂಗ್ ನಾನು ಎಕ್ಸಾಕ್ಟ್ಲಿ ಅವ್ರ ಮನೆಗೆ ಹೋಗಿ ಆ TV ಬರೋ ಸ್ಟೆಪ್ಸ್ ಎಲ್ಲ ನೋಡ್ಕೊಂಡು ಬಂದು ಮಾಡೋದು. ಸೊ ನಾನು ಮುಂದಿನ ಇವೆಂಟ್ ಅಂದರೆ ಪ್ರೋಗ್ರಾಮ್ ಸ್ಕೂಲ್ಗೆ ಪರ್ಫಾರ್ಮ್ ಮಾಡ್ಬೋದಲ್ಲ ಅಂತ. ಸೊ ಆ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೆ ನಾನು ನಂದು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ನನ್ನ ಸ್ಕೂಲಲ್ಲಿ. ಬಟ್ ಆದಮೇಲೆ ಅಗೇನ್ ನಾನು 7th standard ಇಂದ ಯಾವಾಗ ನನ್ನ ಕ್ಲಾಸಿಕಲ್ ಜರ್ನಿ ಸ್ಟಾರ್ಟ್ ಮಾಡಿದ್ನೋ ಇಟ್ ವಾಸ್ ಗುಡ್. ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಜಾಯಿನ್ ಮಾಡಿದ್ದು ಓವರಾಲ್ ಅವ್ರ ಕಾಸ್ಟ್ಯೂಮ್ಸ್ ಆಗಿರಲಿ, ಮೇಕಪ್ ಆಗಿರಲಿ, ಆರ್ನಮೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ರಿಚ್ಚಾಗಿ ಕಾಣಿಸುತ್ತೆ, ನಾನು ಆ ಥರ ಹಾಕ್ಕೊಳ್ಬೋದು ಮಾಡ್ಬೋದು ಅನ್ನೋ ಇಂಟ್ರೆಸ್ಟಿಂದ ನಾನು ಜಾಯಿನ್ ಆಗಿದ್ದು. ಬಟ್ ಆ್ಯಸ್ ಅನ್ ಆಸ್ ಅದು ಹೇಗೆ ನಾನು ಎಕ್ಸಾಮ್ಸ್ ಎಲ್ಲ ಕೊಡ್ತಾ ಹೋದೆ, ಇಂಟ್ರೆಸ್ಟ್ ಅದೇ ಥರ ಅದು ಹೇಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸೊ ಹಾಗೆ ಇಂಟ್ರೆಸ್ಟ್ ಎಲ್ಲ ಬಿಲ್ಡ್ ಆಗಿ ಸೊ ಈಗ ಈ ಲೆವೆಲ್ಗೆ ಬಂದು ನಿಂತಿದ್ದೀನಿ.
0: ಬಹಳ ಮುಖ್ಯವಾಗಿ ಶಿಕ್ಷಕರ ಒಂದು ಹೆಸರು ತಗೊಂಡ್ರಿ, ಅವರ ಸಪೋರ್ಟ್ ಬಗ್ಗೆ ಹೇಳಿದ್ರಿ, ತಂದೆ ತಾಯಿ ಸಪೋರ್ಟ್ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆಕ್ಚುಲಿ ಅಮ್ಮನಿಗೆ ತುಂಬಾ ಇಂಟ್ರೆಸ್ಟ್ ನನಗೆ ಡ್ಯಾನ್ಸ್ ಆಗಿರ್ಲಿ, ಸಂಗೀತ ಆಗಿರ್ಲಿ, ಯಾವ್ದನ್ನಾದ್ರೂ ಒಂದು ಕಲಿಸ್ಬೇಕು, ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಮುಂದೆ ತರಬೇಕು ಅನ್ನೋದು. ಸೊ ಅದೇ ತರ ನನಗೂ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ಕ್ಲಾಸಿಕಲ್ ನನಗೆ ನನ್ನ ಗುರುಗಳಾಗಿ ಒಂದು ಕ್ಲಾಸ್ ನನಗೆ ಹತ್ತಿರ ಇದ್ದಿದ್ದು ನನಗೂ ಒಂದು ಸಹಾಯ ಆಯಿತು ಜಾಯಿನ್ ಆಗ್ಲಿಕ್ಕೆ. ಮತ್ತೆ ನನ್ನ ಅಮ್ಮ ಅಪ್ಪ ಇಬ್ರು ತುಂಬಾ ಸಪೋರ್ಟಿವ್. ಸೊ ನನ್ನ ಅಮ್ಮ ಹೇಗೆಂದ್ರೆ ಅವಾಗ ಟ್ರಾವೆಲ್ ಮಾಡಲಿದಾದ್ರೂ ಅವಾಗ ಎಲ್ಲ ತುಂಬಾ ಕಷ್ಟ ಇರ್ತಿತ್ತು, ನಾನು ಆಫ್ಟರ್ ಸ್ಕೂಲ್ ಸಂಜೆ ಮುಗಿದ್ಮೇಲೂ ಮತ್ತೆ ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು, ತುಂಬಾ ದೂರ ನಡ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡು ಬರೋದು. ಈಚ್ ಟೈಮ್ ಶಿ ಇಸ್ ಅ ವೆರಿ ಸಪೋರ್ಟಿವ್. ಅಪ್ಪನೂ ಅಷ್ಟೇ. ಈಗ ರೀಸೆಂಟ್ ಆಗಿ ನಾನೀಗ ವೀಣೆ ಕೂಡ ಕಲಿತಿದ್ದೇನೆ. ಸೊ ಅದಕ್ಕೂ ಅಷ್ಟೇ, ಈಗ ನಾನು ಕಲಿತೀನಿ ಕಲೀಲ ಅಂತ ಹೇಳಿ ಹಾ ನಿನಗೆ ಇಂಟ್ರೆಸ್ಟ್ ಇಲ್ಲಾ ಕಲಿ, ಇನ್ನು ಅದಕ್ಕೆ ಹೋಗ್ಬೇಕಾ ಹೋಗು ಅಂತ ಎಲ್ಲದಕ್ಕೂ ನನ್ನ ಪೇರೆಂಟ್ಸ್ ಯಾವುದಕ್ಕೂ ಇಲ್ಲ ಬೇಡ ಅಂತ ಹೇಳಿಲ್ಲ, ನಿನ್ನ ಇಂಟ್ರೆಸ್ಟ್ ಇದೆಯಾ ನೀನು ಮಾಡು ಪರವಾಗಿಲ್ಲ ಅಂತ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಪೇರೆಂಟ್ಸ್. ಸೊ ಅದೊಂದು ನನ್ನ ಇಲ್ಲಿ ತನಕ ನನ್ನ ಕೆರಿಯರ್ ಬಂದಿದೆ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಅಂತ ಅದಕ್ಕೆ ನನ್ನ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟಿವ್ ಅಂಡ್ ದೇ ಆರ್ ದ ಮೇನ್ ರೋಲ್ ಅಂತಾನೆ ಹೇಳ್ಬೋದು.
0: ಮನೆಯ ಸಪೋರ್ಟ್ ಇರಲೇಬೇಕು.
1: ಹೌದೌದು,
0: ಕೆಲವೊಬ್ಬರಿಗೆ ಅದು ಸಿಗುವುದಿಲ್ಲ, ಅಂಡ್ ಎಸ್ಪೆಷಲಿ ಕಲಾಕ್ಷೇತ್ರದಲ್ಲಿ ಸಿಗುವುದಿಲ್ಲ. ಅಲ್ಲೇ ಒಂದು ಪ್ರಶ್ನೆ ಶ್ರವ್ಯ ಅವರೇ, ತಮ್ಮ ಮನೆಯಲ್ಲಿ ತಮ್ಮ ಪರಿವಾರದಲ್ಲಿ ಮತ್ತಾರಾದ್ರೂ ಕಲಾಕ್ಷೇತ್ರದಲ್ಲಿದ್ದಾರೆ? ಯಾಕೆಂದ್ರೆ ಈ ಲೆವೆಲ್ಗೆ ತಮಗೆ ನೋಡಿ, ನೀವು ವೀಣೆಯನ್ನು ಕಲಿತಿದ್ದೀರಾ, ಗಾಯಕಿನೂ ಕೂಡ, ಭರತನಾಟ್ಯಂ ಡಾನ್ಸರ್ ನೀವು ಕಲಿಸ್ತೀರಾ ಕೂಡ, ಫ್ಯಾಮಿಲಿಯಲ್ಲಿ ಯಾರು ಇದ್ದಾರಾ?
1: ಇಲ್ಲ,
0: ಯಾರು ಇಲ್ಲ ಕಲಾಕ್ಷೇತ್ರದಲ್ಲಿ. ಯು ದ ಫಸ್ಟ್.
1: ಯಾ, ಐ ಆಮ್ ದ ಫಸ್ಟ್.
0: ಬಾಳುತ್ತಮ್ಮ. ಹೇಗೆಂದ್ರೆ ನಾರ್ಮಲಿ ಯಾರಾದ್ರೂ ಫ್ಯಾಮಿಲಿನಲ್ಲಿ ತಂದೆ ತಾಯಿ ಅಟ್ಲೀಸ್ಟ್ ಆಸಕ್ತರು ಇದ್ದೇ ಇರ್ತಾರೆ, ಅಂತದ್ರಲ್ಲಿ ನೀವು ಇದು ಫಸ್ಟ್ ಇನ್ಸೆಪ್ಷನ್ ನಿಮ್ ಕಡೆಯಿಂದಾನೇ ಪ್ರಾರಂಭವಾಗ್ತಾ ಇದೆ, ಬಹಳ ಉತ್ತಮ. ಭರತನಾಟ್ಯಂ ಅಂತ ಹೇಳಿದ ತಕ್ಷಣ ನಮ್ಗೆ ಇನ್ನೊಂದು ನೆನಪಾಗೋದು, ನನ್ನ ಕಣ್ಮುಂದೆ ಬರೋದು ಆ ಒಂದು ಗ್ರೀನ್ ಕಲರ್ ಪೇಂಟ್ ಹಾಕೊಂಡು ಈ ಕಡೆ ಇದ್ ಮಾಡ್ತಾರಲ್ಲ, ಅದು ಏನಂತಾರೆ ಕಥಕ್ಕಲ್ಲಿನ. ಸೊ ಅಲ್ಲೇ ಒಂದು ಪ್ರಶ್ನೆ, ಎಷ್ಟೆಲ್ಲ ಪ್ರಕಾರಗಳಿದಾವೆ ಅಥವಾ ಟೈಪ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಶಿಯೇಟ್.
1: ಸೊ ಟೋಟಲಿ ಇಂಡಿಯಾದಲ್ಲಿ 8 ಕ್ಲಾಸಿಕಲ್ ಡಾನ್ಸ್ ಇದೆ. ಸೊ ಅದರಲ್ಲಿ 8 ಕ್ಲಾಸಿಕಲ್ ಡಾನ್ಸ್ ಅಂದ್ರೆ ಒಂದು ಭರತನಾಟ್ಯಂ, ಕಥಕ್, ಕಥಕ್ಕಲಿ, ಮಣಿಪುರಿ, ಕೂಚಿಪುಡಿ, ಒಡಿಸಿ, ಮೋಹಿನಿ ಆಟಂ, ಕ್ಷತ್ರಿಯ. ಸೊ 8 ಕ್ಲಾಸಿಕಲ್ ಡಾನ್ಸ್ ಇದೆ.
0: ವೇರ್ ವೇರ್ ದಿಸ್ ಬಾರ್ನ್, ಇದು ಎಲ್ಲಿಂದ ಬಹಳ ಅಂದ್ರೆ ಭರತನಾಟ್ಯಂ ಎಲ್ಲಿ ಬಹಳ ಜಾಸ್ತಿ ಪರ್ಫಾರ್ಮ್ ಮಾಡ್ತಾರೆ?
1: ಒರಿಜಿನ್ ಅಂದ್ರೆ ಒರಿಜಿನ್ ಆಫ್ ಪ್ಲೇಸ್ ಒಂದು ಕರ್ನಾಟಕ, ಇನ್ನೊಂದು ಬಂದು ತಮಿಳುನಾಡು. ಸೊ ಇದು ಪ್ಲೇಸ್ ಆಫ್ ಒರಿಜಿನ್. ಕಥಕ್ದು ಬಂದ್ಬಿಟ್ಟು ಅಂದ್ರೆ ನಾರ್ತ್ ಇಂಡಿಯಾ ಅಂದ್ರೆ ಜೈಪುರ್, ಲಕ್ನೌ, ಬನಾರಸ್ ಈ ತರ. ಸೊ ಕಥಕ್ಕಲಿ ಇಸ್ ಫ್ರಮ್ ಕೇರಳ, ಅಂಡ್ ಮಣಿಪುರ್ ಇಸ್ ಫ್ರಮ್ ಮಣಿಪುರ್, ಅಂಡ್ ಕೂಚಿಪುಡಿ ಇಸ್ ಫ್ರಮ್ ಆಂಧ್ರ ಪ್ರದೇಶ್, ಒಡಿಸಿ ಫ್ರಮ್ ಒರಿಸ್ಸಾ, ದೆನ್ ಮೋಹಿನಿ ಅಟ್ಟಂ ಫ್ರಮ್ ಕೇರಳ, ಅಂಡ್ ಕ್ಷತ್ರಿಯ ಫ್ರಮ್ ಅಸ್ಸಾಂ.
0: ಫ್ಯಾಬುಲಸ್. ಇದ್ರ ಬಗ್ಗೆ ನಿಮಗೆ ನಾಲೆಜ್ ಹೇಗ್ ಬಂತು, ಅದ್ರ ಬಗ್ಗೆ ಸ್ವಲ್ಪ
1: ನಾಲೆಜ್ ಅಂದ್ರೆ ನಾವು ಈಗ ಭರತನಾಟ್ಯಂ ಅಲ್ಲಿ ಈಗ ಕೆಲವೊಬ್ರು ಅನ್ಕೊಳ್ತಾರೆ ಈಗ ಭರತನಾಟ್ಯಂ ಇಸ್ ಓನ್ಲಿ ನಾವು ಆತರ ಡ್ರೆಸ್ಅಪ್ ಮಾಡ್ತೀವಿ, ಅದನ್ನ ಕಲಿತೀವಿ ಗುರುಗಳಿಂದ ಸ್ಟೆಪ್ಸ್ ಹೋಗಿ ಪರ್ಫಾರ್ಮ್ ಮಾಡ್ತೀವಿ ಬರ್ತೀವಿ ಅಂತ. ಆಕ್ಚುಲಿ ಅದಷ್ಟೇ ಅಲ್ಲ, ನಾವು ಈಗ ಪರೀಕ್ಷೆನೂ ಕಟ್ತೀವಲ್ಲ. ಸೊ ಆ ಪರೀಕ್ಷೆಯಲ್ಲಿ ಹೇಗಂದ್ರೆ ನಾವು ಥಿಯರಿ ಬೇರೆ ಇರುತ್ತೆ, ಪ್ರಾಕ್ಟಿಕಲ್. ಸೊ ಥಿಯರಿಯಲ್ಲಿ ನಾವು ಅದ್ರ ಹಿಸ್ಟ್ರಿ ಬಗ್ಗೆನೂ ಕಲಿತೀವಿ. ಸೊ ನಾವು ಡ್ಯಾನ್ಸರ್ಸ್ ಆಗಿ ಇಟ್ಸ್ ನಾಟ್ ಓನ್ಲಿ ಲರ್ನಿಂಗ್ ಸ್ಟೆಪ್ಸ್ ಆರ್ ಡೂಯಿಂಗ್ ಪರ್ಫಾರ್ಮಿಂಗ್, ನಮ್ಮ ಅದ್ರ ಹಿಸ್ಟ್ರಿ ಬಗ್ಗೆನೂ ಗೊತ್ತಿರುತ್ತೆ, ನಾವೇನು ಪರ್ಫಾರ್ಮ್ ಮಾಡ್ತೀವಿ ಅದ್ರ ಬಗ್ಗೆನೂ ಗೊತ್ತಿರುತ್ತೆ. ಸೊ ಈಚ್ ಮೂಮೆಂಟ್ಗೆ ಲೈಕ್ ಈಗ ಐ ಮೂಮೆಂಟ್ಸ್ ಆಗಿರ್ಬೋದು, ನಾವು ದೃಷ್ಟಿ ಭೇದಾಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ಟೈಪ್ಸ್ ಇದೆ. ನೆಕ್ ಮೂಮೆಂಟ್ಸ್ ಅಲ್ಲಿ ಗ್ರೀವಾ ಭೇದಾಸ್ ಅಂತ ಹೇಳ್ತೀವಿ, ಆಮೇಲೆ ಹೆಡ್ ಮೂಮೆಂಟ್ಸ್ ಅಲ್ಲಿ ಶಿರೋ ಭೇದಾಸ್ ಅಂತ ಹೇಳ್ತೀವಿ, ಫುಟ್ ಮೂಮೆಂಟ್ಸ್ ಅಲ್ಲಿ ಪಾದ ಭೇದ. ಸೊ ಈಚ್ ಸಣ್ಣ ಸಣ್ಣ ಮೂಮೆಂಟ್ಸ್ಗೂ ದೇರ್ ಇಸ್ ಸಮ್ ಭೇದಾಸ್ ಅಂತ ಹೇಳ್ತೀವಿ, ವಿನಿಯೋಗಾಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ತುಂಬಾ ಪ್ರಕಾರಗಳಿದೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ. ಸೊ ದೇರ್ ಇಸ್ ಅ ರೀಸನ್, ದೇರ್ ಇಸ್ ಅ ಥಿಯರಿ, ಥಿಯರಿ ಕೂಡ ನಾವು ಓದ್ಬೇಕಾಗುತ್ತೆ ಅಪಾರ್ಟ್ ಫ್ರಮ್ ಪ್ರಾಕ್ಟಿಕಲ್. ಸೊ ಇದರಲ್ಲಿ ನಮಗೆ ನಾಲೆಜ್ ಸಿಗುತ್ತೆ, ಲೈಕ್ ಅಬೌಟ್ 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್, ಅದರ ಒರಿಜಿನ್ಸ್, ಅದೆಲ್ಲ ನಾವು ಸ್ವಲ್ಪ ನಾಲೆಜ್ ಇರುತ್ತೆ.
0: ವೈಯಕ್ತಿಕವಾಗಿ ನಾನು ಇವತ್ತು ಭರತನಾಟ್ಯಂ ನೋಡಿದ

0: ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೇಗೆ ಡ್ಯಾನ್ಸರ್ ಮತ್ತೆ ಗುರು, ಸ್ಟೂಡೆಂಟ್ ಮತ್ತು ಗುರು ಮಧ್ಯ ಕೋಆರ್ಡಿನೇಷನ್ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಅವ್ರು ತಾಳ ಹಾಕೋದಕ್ಕೂ ಇವರು ಡ್ಯಾನ್ಸ್ ಮಾಡೋದಕ್ಕೂ ಸಿಂಕ್ ಆಗಬೇಕು. ಸೊ ಅದು ಮೇನ್ ರೀಸನ್, ಬಿಕಾಸ್ ಇದಕ್ಕೆ ಶಾಸ್ತ್ರ ಇದೆ ಮತ್ತು ಏನಂತೇವೆ ಈಗ ಲಯ ತಾಳ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಹೋಗಬೇಕು, ಹಿಂದೆ ಮುಂದೆ ಆದರೆ ಅದು ಸನ ಕಾಣಿಸಲ್ಲ. ಸೊ ಸರಿಯಾಗಿ ಇರೋದಿಲ್ಲ ಅಲ್ಲ, ರೂಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ನೀಟಾಗಿ ಹೆಜ್ಜೆ ಹೊಡಿಬೇಕು ಅನ್ನೋ ಕಾರಣಕ್ಕೆ ನಾವು ತಾಳ ಹಾಕ್ತೀವಿ. ಸೊ ತಾಳ ಹಾಕೋದನ್ನು ಆ ಕೋಲಲ್ಲಿ ನಾವು ಹಾಕ್ತೀವಿ.
1: ಈ ಪ್ರಶ್ನೆ ಯಾಕೆ ಅಂದರೆ ಆಚೆ ಕೇಳುಗರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಡಾನ್ಸ್ ನೃತ್ಯ ಅಂದ ತಕ್ಷಣ ಏನು ತಲೆಯಲ್ಲಿ ಬರುತ್ತೆ ಗೊತ್ತಲ್ಲ ಶ್ರವ್ಯ ಅವರೇ, ನಿಮಗೂ ಗೊತ್ತಿರಬಹುದು. ಮ್ಯೂಸಿಕ್ ಹಚ್ತೇವೆ, ಡಾನ್ಸ್ ಮಾಡ್ತೇವೆ. ಭರತನಾಟ್ಯಂನಲ್ಲಿ ಹೇಗಿದೆ ಮ್ಯೂಸಿಕ್ ಹಚ್ಚಲಾರದೆ? ಈಗ ಕೋಲು ಅಂತ ಏನದು ತಾಳದಿಂದ ಅಂತ ಹೇಳಿದ್ರಿ, ಮತ್ತೆ ಯಾವ್ದಿದೆ ಮ್ಯೂಸಿಕ್ ಹಚ್ಚು ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ?
0: ಮೇನ್ ಸ್ಟೇಜ್ ಪರ್ಫಾರ್ಮೆನ್ಸ್ ನಟುಮಂಗಮ್ ಅಂತ ಯೂಸ್ ಮಾಡ್ತಾರೆ, ಅದು ನಾವು ತಾಳ ಇಟ್ಟಿಗಿರುತ್ತೆ, ನಾವು ಅದು ಸಿಂಬಲ್ಸ್ ಅಂತ ಹೇಳ್ತೀವಲ್ಲ ತಾಳ ಹಾಕ್ತಾರಲ್ಲ, ಸೊ ಅದೇ ತರ. ಸೊ ಕ್ಲಾಸ್ ಅಲ್ಲಿ ನಾವು ಪ್ರಾಕ್ಟೀಸ್ಗೆಲ್ಲ ಅದು ತಟ್ಟು ಕೋಲುನೇ ಯೂಸ್ ಮಾಡ್ತೀವಿ. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ಗೆಲ್ಲ ಲೈವ್ ಪ್ರೋಗ್ರಾಮ್ ಎಲ್ಲ ಈಗ ಅರಂಗೇಟ್ರಮ್ ಎಲ್ಲ ಮಾಡ್ತಾರೆ, ಸೊ ಅವಾಗೆಲ್ಲ ಆ ತಾಳನ ಯೂಸ್ ಮಾಡಿ ತಾಳ ಹಾಕ್ತಾರೆ, ಕೋಲನ್ನು ಯೂಸ್ ಮಾಡೋದಿಲ್ಲ. ಸೊ ಅಂದ್ರೆ ಅದು ಇನ್ನೂ ಶಾರ್ಪ್ ಆಗಿ ವಾಯ್ಸ್ ಕೇಳಿಸ್ಲಿ ಅನ್ನೋ ರೀಸನ್ಗೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನ ಅದಕ್ಕೆ ನಟುವಂಗಮ್ ಅಂತ ಕರೀತಾರೆ ಓವರಾಲ್ ಆಗಿ.
1: ನೀವು ಕೇಳ್ತಾ ಇದ್ರ ಬಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಶ್ರವ್ಯ ಪೂಜಾರಿ ಅವರು ಭರತನಾಟ್ಯಂ ಡಾನ್ಸರ್, ಭರತನಾಟ್ಯಂ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು, ತಮ್ಮ ಜೀವನದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಬಹಳ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಎಲ್ಲರೂ ಅವರಿಗೆ ಸಿನಿಮಾ ಹಾಡುಗಳ ಮೇಲೆ ಡಾನ್ಸ್ ಮಾಡೋ ಆಸೆ ಅಥವಾ ಲಾಭಕ್ಕೋಸ್ಕರ ಜುಂಬಾ ಡಾನ್ಸ್ ಅಂತಾನು ಮಾಡ್ತಾರೆ, ದೈಹಿಕ ವ್ಯಾಯಾಮ ಆಗುತ್ತೆ ಹೀಗೆ ಹಾಗೆ ಅಂತ. ನನಗನ್ಸೋ ಮಠ ಭರತನಾಟ್ಯಂ ಇಸ್ ಅವರ್ ರೂಟ್ಸ್, ನಮ್ಮ ಸಂಪ್ರದಾಯ, ಅಲ್ಲಿ ಎಲ್ಲಾನು ಇದೆ. ಆಧ್ಯಾತ್ಮ ಮಾರ್ಗದಲ್ಲಿಯೂ ನೀವು ಮುಂದೆ ಹೋಗ್ತೀರಾ, ದೈಹಿಕವಾಗಿಯೂ ನೀವು ಸ್ಟ್ರಾಂಗ್ ಆಗ್ತೀರಾ. ಅಲ್ಲೇ ಒಂದು ಪ್ರಶ್ನೆ, ಭರತನಾಟ್ಯಂದಿಂದ ಲಾಭಗಳು?
0: ಒಂದು ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಏನಕ್ಕಂದ್ರೆ ಹೌದು, ಬಿಕಾಸ್ ನಾವು ಡ್ಯಾನ್ಸ್ ಅಂದ್ರೆ ಇಟ್ಸ್ ನಾಟ್, ನಾನು ಆಲ್ರೆಡಿ ಹೇಳ್ದಂಗೆ ಬರೀ ಡ್ಯಾನ್ಸ್ ಅಲ್ಲ, ಇದಕ್ಕೆ ನಾವು ಸಂಗೀತ ಕೂಡ ಬೇಕು ಇದಕ್ಕೆ. ಸೊ ನೃತ್ಯದೊಟ್ಟಿಗೆ ಸಂಗೀತನೂ ಇರುತ್ತೆ, ಸಂಗೀತದೊಟ್ಟಿಗೆ ನಾವು ತಾಳ ಕೂಡ ಹಾಕ್ಲಿ ಕಲಿತೀವಿ. ಸೊ ಎಲ್ಲದನ್ನು ನಾವು ಈಗ ತಾಳಗಳಾಗಿರ್ಬೋದು ನಾವು ಕಂಪೋಸಿಷನ್ ಮಾಡ್ತಾ, ಹಾಗೆ ಒಂದು ಮ್ಯೂಸಿಕ್ಗೆ ಸ್ಟೆಪ್ಸ್ ಕೂರುತ್ತಾ ಇಲ್ವಾ, ಸರಿ ಹೊಂದುತ್ತಾ ಇಲ್ವಾ ಅಷ್ಟೇ ನೋಡೋದಿಲ್ಲ ನಾವು, ಈಚ್ ಲೆಗ್ ಮೂವ್ಮೆಂಟ್ ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಕೂರಿಸ್ತೀವಿ ಸ್ಟೆಪ್ಸ್ನ. ಸೊ ಇದು ಪ್ರಾಬಬ್ಲಿ ಅಪಾರ್ಟ್ ಫ್ರಮ್ ಕ್ಲಾಸಿಕಲ್ ಡ್ಯಾನ್ಸ್ ಬೇರೆ ಎಲ್ಲೂ ಆಗೋದಿಲ್ಲ ಅನ್ಸುತ್ತೆ. ಸೊ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಈಚ್ ಒಂದು ಬೀಟ್ಗೂ ನಾವು ಸ್ಟೆಪ್ಸ್ ಕೂರಿಸ್ಬೇಕು, ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಮೈಂಡಲ್ಲಿ. ಸೊ ಅದು ನಾವು ಆಲ್ರೆಡಿ ಕಲ್ತಿರೋ ನಮ್ದು ಲೈಕ್ ಅಡವ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಮತ್ತು ರಿಕಾಲ್ ಮಾಡ್ತೀವಿ ಯಾವ್ದು ಈ ಸ್ಟೆಪ್ಗೆ ಕೂರುತ್ತೆ, ಈ ಒಂದು ಲೈಕ್ ಸಾಹಿತ್ಯ ಆಗಿರ್ಬೋದು ಅಥವಾ ಜತಿ ಮತ್ತು ಕೋರುವೆ ಅಂತ ಕರಿತೀವಿ ನಾವು, ಯಾವ ಸ್ಟೆಪ್ಸ್ ಕರೆಕ್ಟ್ ಆಗಿ ಕೂರುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ನಮ್ಗೆ ಮೈಂಡಲ್ಲಿ ಓಡುತ್ತೆ, ಮೆಮೊರಿ ನಾವು ರಿಕಾಲ್ ಮಾಡ್ಕೊಳ್ತೀವಿ. ಸೊ ನಮ್ಮ ಇನ್ಸ್ಟಂಟ್ ನಮ್ಮ ಮೈಂಡಿಗೆ ನಾವು ಫ್ರೀ ಕೊಡೋದೇ ಇಲ್ಲ. ಲೈಕ್ ಬೇರೆ ಆದ್ರೂ ಸ್ಟೆಪ್ ಸಿಗಾದ್ರೆ ನಾವು ಲೈಕ್ ಮೂವಿ ಸಾಂಗ್ಸ್ ಆದ್ರೆ ನಮ್ಮ ಮೈಂಡಲ್ಲಿ ಬರ್ತಾನೆ ಇರುತ್ತೆ, ಅದು ನಾವು ಅಷ್ಟು ನೆನ್ಪಿಟ್ಕೊಳ್ಬೇಕಂತಿಲ್ಲ, ಲೈಕ್ ಫ್ರೀಯಾಗಿ ಮಾಡ್ಬಿಡ್ಬೋದು. ಬಟ್ ಕ್ಲಾಸಿಕಲ್ ಹಾಗಲ್ಲ, ನಾವು ಅದಕ್ಕೆ ತುಂಬಾ ಶ್ರದ್ಧೆ ಇರಬೇಕು, ಶ್ರದ್ಧೆ ಇದ್ರೆ ಅಷ್ಟೇ. ಸೊ ವೆನ್ ಕಾನ್ಸಂಟ್ರೇಷನ್ ಮೇನ್, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ನಮ್ಗೆ ಬಾಡಿ ನಮ್ ಫುಲ್ಲಿ ಲೈಕ್ ಹೇಗಂದ್ರೆ ನಾವು ಕ್ಲಾಸ್ಗೆ ಹೋಗ್ತಾ ಹೇಗಿರ್ತೀವೋ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಲ್ಲಿ ಹೋದ ತಕ್ಷಣ. ನಮ್ಮ ಮ್ಯೂಸಿಕ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನಾವು ಎಕ್ಸ್ಟ್ರಾ ವರ್ಕೌಟ್ ಮಾಡ್ಬೇಕಂತಾನೆ ಇಲ್ಲ, ಕ್ಲಾಸಿಗೆ ಒಂದು 2 hours, 2.5 hours ಹೋಗಿ ಬಂದ್ರೆ ಸಾಕು, ಫುಲ್ ಬಾಡಿ ವರ್ಕೌಟ್ ಆಗಿರುತ್ತೆ ನಮ್. ಸೊ ಇಟ್ಸ್ ಲೈಕ್ ಫುಲ್ಲಿ ನಮ್ದು 3 positions ಇರುತ್ತೆ ಡಾನ್ಸ್ ಅಲ್ಲಿ. ಒಂದು ಸಮಪಾದ ಅಂದ್ರೆ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋದು, ಬಾಡಿ ವಿಲ್ ಬಿ ದ ಸ್ಟ್ರೇಟ್ ಸ್ಟ್ಯಾಂಡಿಂಗ್ ಪೊಸಿಷನ್. ಇನ್ನೊಂದು ಸೆಕೆಂಡ್ ಇಸ್ ಅರೆಮಂಡಿ, ಲೈಕ್ ಹಾಫ್ ಸಿಟ್ಟಿಂಗ್. ನಾವು ಕಾಲ್ನ ಟರ್ನ್ ಮಾಡಿ ನಾವು ಫುಲ್ ಹಾಫ್ ಸಿಟ್ಟಿಂಗ್ ಅಲ್ಲಿ ಇರ್ತೀವಿ. 3rd position ಇಸ್ ಫುಲ್ ಸಿಟ್ಟಿಂಗ್, ಅಗೇನ್ ನಮ್ಮ ಬ್ಯಾಕ್ ಸ್ಟ್ರೇಟ್ ಇರುತ್ತೆ, ಲೈಕ್ ಫುಲ್ ಸಿಟ್ಟಿಂಗ್. ಸೊ ಇಟ್ಸ್ ಲೈಕ್ ಎಲ್ಲ ನಮ್ದು ಆಲ್ಮೋಸ್ಟ್ ವರ್ಕೌಟ್ ಆಗಿರ್ಬೋದು, ನಮ್ಮ ಹ್ಯಾಂಡ್, ಲೆಗ್, ಬ್ಯಾಕ್, ನಮ್ ಇವನ್ ಹೆಡ್ ಮೂವ್ಮೆಂಟ್, ನೆಕ್ ಮೂವ್ಮೆಂಟ್ ಎಲ್ಲದು ಆಗಿರುತ್ತೆ, ಲೈಕ್ ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಬಾಡಿ ವರ್ಕೌಟ್ ಆಗುತ್ತೆ. ಸೊ ಇದೆಲ್ಲದು ತುಂಬಾ ಯೂಸ್ಫುಲ್ ಇದೆ ಡ್ಯಾನ್ಸ್ ಇದು ಮಾಡಿದ್ರೆ ಪ್ರಾಕ್ಟೀಸ್.
1: ಸಿ ನನಗನ್ಸೋ ಮಟ್ಟ ನಾವು ಅಫ್ಕೋರ್ಸ್ ಆ ಬೇರೆ ಸ್ಟೈಲ್ಸ್ಗೂ ಅಷ್ಟೇ ಮರ್ಯಾದೆ ಇದೆ, ಇಲ್ಲದೆ ಝುಂಬಾ ಆಗಿರಲಿ, ಬಾಲಿವುಡ್ ಡಾನ್ಸ್, ಫ್ರೀ ಸ್ಟೈಲ್ ಎಷ್ಟೆಲ್ಲ ಇದೆ, ಆದರೆ ಭರತನಾಟ್ಯಂ ಡಾನ್ಸ್ನಲ್ಲಿ ಹೋದರೆ ಓವರಾಲ್ ಪ್ಯಾಕೇಜ್ ಅಂತಾನೆ ಅನಿಸ್ತಾ ಇದೆ. ನೀವು ನೆನಪು ಮೆಮರಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂದ್ರನ್ನಲ್ಲ ಅಲ್ಲೇ ನೋಡಿ, ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ವಿ ಆರ್ ಇಂಟು ಡೂಮ್ ಸ್ಕ್ರೋಲಿಂಗ್, ನೆನಪಿನ ಶಕ್ತಿ 30 ಸೆಕೆಂಡ್ಗಿಂತ ಜಾಸ್ತಿ ಇಲ್ಲ ಯಾರ್ದು. ಅಂತ ಸಂದರ್ಭದಲ್ಲಿ ನೆನಪಿನ ಶಕ್ತಿ, ಆಧ್ಯಾತ್ಮ ಮಾರ್ಗದಲ್ಲಿ ನಿಮ್ಮ ಬೆಳವಣಿಗೆ, ದೈಹಿಕವಾಗಿ ಒಂದು ಬೆಳವಣಿಗೆ, ಓವರ್ಆಲ್ ಪ್ಯಾಕೇಜ್ ಅಂತ ಹೇಳ್ಬೋದಲ್ವಾ?
0: ಮೆಮೊರಿ ಪವರ್ ಹೇಗಂದ್ರೆ, ಈಗ ನಾವು ಈ ಒಂದ್ ಇಯರ್ ಅಲ್ಲಿ ನಾವು ಹೇಳ್ತಾ ಹಾಗೆ ಎಕ್ಸಾಮ್ಸ್ ಇರುತ್ತಲ್ಲ, ಸೊ ಈ ಇಯರ್ ಒಂದು ಎಕ್ಸಾಮ್ ಪೋರ್ಷನ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ ಇದನ್ನು ಮರೆಯೋ ಹಾಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಕೂಡ ಇದು ಕ್ಯಾರಿ ಆನ್ ಆಗುತ್ತೆ. ಸೊ ಎಷ್ಟು ನಾವು ಕಲಿತಾ ಹೋಗ್ತೀವಿ, ಸೊ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ನಮ್ಗೆಲ್ಲದೂ ಮೈಂಡಲ್ಲಿ ಇರಬೇಕು. ಸೊ ಅದರದೇ ನೆಕ್ಸ್ಟ್ ವರ್ಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ.

0: ಬಿಟ್ಟರೆ ನಾವು ಕಲ್ತ್ ಬಿಟ್ಟು ಮರೆಯೋ ಹಾಗಿಲ್ಲ, ಚಾನ್ಸೇ ಇಲ್ಲ ಅದು ಭರತನಾಟ್ಯಮಲ್ಲಿ. ಸೊ ನಾವೇನು ಬಿಗಿನಿಂಗಲ್ಲಿ ಏನು ಕಲ್ತಿರ್ತೀವಿ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಡ್ಯಾನ್ಸ್, ಅದು ನಮ್ಗೆ ಲಾಸ್ಟ್ ತನಕನೂ ಹೆಲ್ಪ್ ಆಗುತ್ತೆ. ಸೊ ಅಂಡ್ ರಿಕಾಲ್ ಕೂಡ ಅದೇ ಥರ, ನಾವು ಕ್ಲಾಸಲ್ಲೂ ಕೂಡ ಓಕೆ ನಾವು ಕಲ್ತಾಗಿದೆ ಅದನ್ನು ಬಿಡೋಣ, ವಿಲ್ ಮೂವ್ ಟು ದ ನೆಕ್ಸ್ಟ್ ಐಟಮ್, ಮುಂದೆ ಕಲಿಯೋಣ, ಅದನ್ನು ಹಿಂದಿನಿಂದಲೇ ರಿವೈಸ್ ಮಾಡೋದು ಬೇಡ ಆಯ್ತು, ಆ ಥರ ಇರಲ್ಲ. ಸ್ಟಾರ್ಟಿಂಗ್ ನಾವು ಹೋದ ತಕ್ಷಣ ಕ್ಲಾಸ್ಗೆ ಹೋದ ತಕ್ಷಣ ನನ್ನ ಕ್ಲಾಸಲ್ಲೂ ಅಷ್ಟೇ, ನಾನು ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗ್ ಎಕ್ಸಸೈಸಿಂದನೇ ಸ್ಟಾರ್ಟ್ ಮಾಡಿಸೋದು. ಎಕ್ಸಸೈಸ್ ಆಮೇಲೆ ಶ್ಲೋಕಾಸ್ ಏನಿದೆ, ಶ್ಲೋಕಾಸು, ಮುದ್ರಾಸ್, ದೆನ್ ಅಡೌಸ್ ಅಂದ್ರೆ ಸ್ಟೆಪ್ಸ್, ಆಮೇಲೆ ಡ್ಯಾನ್ಸ್. ಸೊ ಈ ಥರ ಇದೇ ಥರ ಹೋಗಬೇಕು. ಸೊ ಯಾವುದನ್ನು ಮರೆಯೋ ಹಾಗಿಲ್ಲ, ನೋ ಚಾನ್ಸ್ ಅಂದರೆ ಯಾವುದನ್ನು ಮರೆಯೋ ಬಿಡ್ತೀನೇನೋ ಆ ಥರ ಯಾವುದು ಸ್ಟೂಡೆಂಟ್ಸಿಗೆ ಇರೋದಿಲ್ಲ. ಸ್ಟಾರ್ಟಿಂಗ್ ಫ್ರಮ್ ಏನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಫ್ರಮ್ ಡೇ ಒನ್ ಅದು ಲಾಸ್ಟ್ ತನ್ಕೊಂಡು ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲಿ. ಸೊ ಅದೇ ಥರ ಎಲ್ಲ ಟೀಚರ್ಸ್ ಗುರುಗಳಾಗಿ ಅದೇ ಥರ ಟ್ರೈನ್ ಮಾಡ್ತಾರೆ. ಸೊ ಯಾವುದನ್ನು ಈಗ ಬಿಟ್ಟು ಬಿಟ್ಟು ಮುಂದೆ ಹೋಗೋದು, ಅದು ಒಂದ್ಸತಿ ಮಾಡಿದ್ಮೇಲೆ ಅದನ್ನು ಅಲ್ಲೇ ಅಂದರೆ ಎಂಡ್ ಅಪ್ ಮಾಡೋದು ಆ ಥರ ಏನಿರೋದಿಲ್ಲ. ಸೊ ಆಬ್ವಿಯಸ್ಲಿ ಅಲ್ಲಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ.
1: ಫ್ಯಾಬುಲಸ್ ನೋಡಿ, ಇದು ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಇತ್ತೀಚಿನ ದಿನದಲ್ಲಿ ಅದು ಬಹಳ ಮುಖ್ಯವಾಗಿ ಬೇಕಾಗಿದೆ. ಎಲ್ಲ ಪಾಲಕರು ಅದೇ ನೋಡ್ತಾರೆ ಮಕ್ಕಳಿಗೆ ಕಂಪ್ಲೀಟ್ ಪ್ಯಾಕೇಜ್. ಏಕೆಂದ್ರೆ ಭರತನಾಟ್ಯಂ ಅಂದ್ರೆ ಮತ್ತೆ ಹೇಳ್ತಾ ಇದ್ದೇನೆ, ತಲೆಯಲ್ಲಿ ಬರೋದು ಅದೇ ಕಾಸ್ಟ್ಯೂಮ್, ಮೇಕಪ್ ಅಂಡ್ ದ ಸ್ಟೆಪ್ಸ್ ಅಷ್ಟೇ ಅಂತ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿ ನೋಡಿ, ನೀವು ಎಲ್ಲಾ ರೀತಿಯ ವ್ಯಾಯಾಮ, ಎಲ್ಲಾ ರೀತಿಯ ಅಧ್ಯಾತ್ಮ, ಇದರಲ್ಲಿ ಭಕ್ತಿ ಇನ್ವಾಲ್ವ್ಮೆಂಟ್ ಪ್ರತಿ ಕ್ಲಾಸ್ ಅಲ್ಲಿ ಬೇಕು. ನೀವು ಪ್ರಾರಂಭನೇ ಹಂಗ್ ಮಾಡ್ತೀರಾ ಅಂತ ಹೇಳಿದ್ರಿ, ಶ್ಲೋಕಾಸ್ ಇದು ಅದು ಎಷ್ಟು ಚೆನ್ನಾಗಿ
0: ಹೇಳಿದ್ರಿ. ಡೇ ಈಚ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾ ನಾವು ಕ್ಲಾಸಿಕಲ್ ಡಾನ್ಸಸ್ ಒಂದು ಫಾಲೋ ಮಾಡೋದು ಇಸ್ ನಮಸ್ಕಾರ. ನಮಸ್ಕಾರ ಕ್ರಿಯೆ ಮಾಡೇ ಮಾಡ್ತೀವಿ ನಾವು, ಅದರಲ್ಲಿ ಒಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀವಿ. ಬಿಕಾಸ್ ನಾವು ಅವ್ರನ್ನ ತುಳಿದು ಸ್ಟೆಪ್ ಮಾಡಿ ಪರ್ಫಾರ್ಮ್ ಮಾಡೋದ್ರಿಂದ ಸೊ ಫಸ್ಟ್ ನಾವು ಭೂಮಿ ತಾಯಿಗೆ ಗೌರವದಿಂದ ನಮಸ್ಕಾರ ಮಾಡಿ ಆಮೇಲೆ ಆ ನಮಸ್ಕಾರದಲ್ಲಿ ಗುರುಗಳಿಗೆ, ಆಡಿಯನ್ಸ್ ವೀಕ್ಷಕರಿಗೆ ಮತ್ತೆ ದೇವರಿಗೆ ಕೂಡ ನಮಸ್ಕಾರ, ಎಲ್ರಿಗೂ ಸೇರಿ ನಮಸ್ಕಾರ ಒಂದಿರುತ್ತೆ. ಸೊ ಅದು ಮಾಡಿಬಿಟ್ಟೆ ಮುಂದೆ ಸ್ಟಾರ್ಟ್ ಮಾಡೋದು. ಸೊ ದಟ್ ಇಸ್ ಅ ರೂಲ್ ಎಲ್ಲರೂ ಫಸ್ಟ್ ಫಾಲೋ ಮಾಡಬೇಕಾಗಿರೋದು.
1: ದಟ್ಸ್ ವಾಟ್ ಈ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ವಯಸ್ಸಾದವರು, ರಿಟೈರ್ಮೆಂಟ್ ಆದ ತಕ್ಷಣ ಅಥವಾ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಅಡ್ವರ್ಸಿಟಿ, ಒಂದು ಕೆಟ್ಟ ಗಳಿಗೆ ನೋಡಿದ್ರೆ ಮಾತ್ರ ಆಧ್ಯಾತ್ಮ ಕಡೆ ಅವರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಈಚೆ ನಿಮ್ಮ ಕಡೆ ಇಷ್ಟು ಹುಡುಗರು ಬರ್ತಾರೆ ಕಲಿಸ್ಲಿಕ್ಕೆ, ಕಲೀಲಿಕ್ಕೆ ನಿಮ್ಮ ಕಡೆಯಿಂದ ಯಾವ ವಯಸ್ಸಿನ ಹುಡುಗರು ಬರ್ತಾರೆ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ, ಇದರಲ್ಲಿ ಜಾಸ್ತಿ ಬಾಯ್ಸು ಬರ್ತಾರಾ, ಗಂಡು ಮಕ್ಕಳು ಬರ್ತಾರಾ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
0: ಓಕೆ, ಸೊ ಕ್ಲಾಸಿಕಲ್ ಡ್ಯಾನ್ಸ್ ಬೋತ್ ಅಂದರೆ ಹುಡುಗಿಯರು ಮಾಡ್ತಾರೆ, ಹುಡುಗಿಯರು ಮಾಡ್ತಾರೆ. ಬಟ್ ಈಗಿನ ಟೈಮಲ್ಲಿ ಜಾಸ್ತಿ ನಾವು ಹುಡುಗಿಯರು ಇಂಟ್ರೆಸ್ಟ್ ತೋರಿಸೋದಿದೆ. ಸೊ ಬಾಯ್ಸ್ ತುಂಬ ಕಡಿಮೆ ಭರತನಾಟ್ಯಂನ ಆಪ್ ಮಾಡೋದು, ಬಟ್ ಇಲ್ಲ ಅವ್ರು ಆಪ್ ಕೂಡ ಮಾಡ್ಬೋದು. ಸೊ ಬಟ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಗರ್ಲ್ಸ್, ಬಿಕಾಸ್ ಈಗ ಒಂದು ಕ್ಲಾಸಿಗೆ ಎಂಟರ್ ಆದ ತಕ್ಷಣ ಎಲ್ಲ ಗರ್ಲ್ಸ್ ಕಂಡ ತಕ್ಷಣ ಬಾಯ್ಸ್ ಕೂಡ ನಾವು ಜಾಯ್ನ್ ಆಗ್ಬೋದು ಅನ್ನೋ ಕ್ವೆಶನ್ ಮಾರ್ಕ್ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅದೇ ರೀಸನಿಂದ ಅವ್ರು ಕೂಡ ಬ್ಯಾಕ್ಔಟ್ ಆಗ್ಬೋದು, ಇಲ್ಲ ಎಲ್ಲ ಗರ್ಲ್ಸ್ ಇದಾರಲ್ಲ ನಾನು ಜಾಯ್ನ್ ಆಗ್ಬೋದೇ ಇಲ್ಲ ಅನ್ನೋದು. ಸೊ ದೇ ವಿಲ್ ನಾಟ್ ಎನ್ಕ್ವೈರ್ ಮುಂದೆ ಅನ್ಸುತ್ತೆ, ಎನ್ಕ್ವೈರ್ ಮಾಡೋದಿಲ್ಲ ಗುರುಗಳಿಗೆ. ಬಟ್ ಏನಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಜಾಯ್ನ್ ಮಾಡ್ಬೋದು. ಬಿಕಾಸ್ ನನ್ನ ಗುರುಗಳು ಕೂಡ ಈಸ್ ಅ ಮೇಲ್ ಅಲ್ಲ, ಸೊ ಅವರು ಕೂಡ ಇಷ್ಟು ತನಕ ಕಲಿತು ಅವರು ಎಷ್ಟು ಜನಕ್ಕೆ ತನ್ನಲ್ಲಿರೋ ನಾಲೆಜ್ ನ ದಾರಿ ಹೇಳ್ತಿದ್ದಾರೆ. ಸೊ ಮೇಲ್ ಕೂಡ ಮೇಲ್ ಡ್ಯಾನ್ಸರ್ಸ್ ಕೂಡ ಇದ್ದಾರೆ. ಸೊ ನನ್ನ ಏಜ್ ಲಿಮಿಟ್ ಬಂದ್ಬಿಟ್ಟು 5+ ಇಯರ್ಸ್ ಆಗಿರಬೇಕು, ಅಂದ್ರೆ ಜಸ್ಟ್ 6 ಎಂಟರ್ ಆಗಿದ್ರು ದೇ ಕ್ಯಾನ್ ಜಾಯ್ನ್. ಆಮೇಲೆ ಮ್ಯಾಕ್ಸಿಮಮ್ ಏಜ್ ಅಂತ ಏನಿಲ್ಲ. ಸೊ ಅವ್ರಿಗೆ ಇಫ್ ದೇ ಆರ್ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಅವ್ರ ಬಾಡಿ ಸಪೋರ್ಟ್ ಮಾಡುತ್ತೆ ಮಾಡ್ಲಿಕ್ಕೆ ಅಂತ ಇದ್ರೆ ದೇ ಕ್ಯಾನ್ ಜಾಯ್ನ್.
1: ಈಗ ನೋಡಿ, ಆಚೆ ಕೇಳುಗರಲ್ಲಿ ಮಹಿಳೆಯರು ಇರ್ತಾರೆ, ಮನೆ ಕೆಲಸ ಮಾಡ್ತಿರ್ತಾರೆ, ತಮ್ಮ ಜೀವನದಲ್ಲಿ ಅವರು ವ್ಯಸ್ತವಾಗಿರ್ತಾರೆ.
0: ನನ್ನ ಕ್ಲಾಸ್ಗೆ 4 ಜನ ಲೈಕ್ ಮ್ಯಾರಿಡ್ ವುಮನ್ಸ್ ಬರ್ತಾರೆ ಅವರು. ಅದರಲ್ಲಿ 2 ಜನ ಹೇಗಂದ್ರೆ ಆಕ್ಚುಲಿ ಅವ್ರು ಮಕ್ಕಳನ್ನ ಅಡ್ಮಿಷನ್ ಮಾಡ್ಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದು, ಅವ್ರ ಮಕ್ಳು ಇನ್ನೂ ಸಣ್ಣವ್ರು ಇದಾರಂತ ಅವ್ರು 1-2 weeks ಅಲ್ಲೇ ಕುತ್ಕೊಂಡು ಅವ್ರ ಜೊತೆನೆ ಕ್ಲಾಸ್ ನೋಡ್ತಾ ಇದ್ದು ಅವ್ರಿಗೆ ಇಂಟ್ರೆಸ್ಟ್ ಬಿಲ್ಡ್ ಆಗಿ ಅವ್ರಿಗೆ ಜಾಯ್ನ್ ಆಗಿದ್ದಾರೆ ಆಮೇಲೆ. ಸೊ 1-2 ಮ್ಯಾರಿಡ್ ವುಮನ್, ಸೊ ಅವ್ರ ಮಕ್ಕಳು ಬರ್ತಾರೆ, ಅವ್ರು ಕೂಡ ಬರ್ತಾರೆ. ಸೊ ದಟ್ ಅವ್ರ ಕ್ಯಾನ್ ಅವರು ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು ಮನೇಲಿ, ಸೊ ಮುಂದೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ ಅವ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಅವರು ಜಾಯ್ನ್ ಆಗಿದೆ. ಸೊ ಆತರ 4 ಜನ ಇದಾರೆ ನನ್ನ ಕ್ಲಾಸಲ್ಲಿ.
1: ಈಗ ಆ 4 ಜನ ಕುರಿತು ಒಂದು ಪ್ರಶ್ನೆ ಕೇಳ್ತೇನೆ. ಹೌಸ್ ವೈಫ್ ಅಂತ ತಾವು ಹೇಳಿದ್ರಿ, ತಮ್ಮ ಮಕ್ಕಳಿಗೆ ಅವ್ರು ಅಡ್ಮಿಷನ್ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂತು, ಅವರಲ್ಲಿ ಯಾವ ರೀತಿಯ ಚೇಂಜಸ್ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ದಟ್ ವುಡ್ ಬಿ ಅ ವೆರಿ ಗುಡ್ ಮೋಟಿವೇಶನ್ ಫಾರ್ ನಮ್ಮ ಕೇಳುಗರು. ಅಂಡ್ ಆಚೆ ಇರೋ ಎಷ್ಟೋ ಮಹಿಳೆಯರು ಇದ್ದಾರೆ, ಅವರಿಗೂ ಒಂದು ಸ್ಫೂರ್ತಿ.
0: ಅದೇ ಲೈಕ್ ಫಸ್ಟ್ ಅವ್ರ ಮಕ್ಕಳಿಗೆ ಜಾಯ್ನ್ ಮಾಡ್ಸ್ಲಿಕ್ಕೆ ಅಂತ ಬಂದಿದ್ರು, ಅವ್ರ ಕ್ಲಾಸಸ್ ನ 1-2 weeks ಕುತ್ಕೊಂಡು ಜಸ್ಟ್ ಮಕ್ಕಳು ಹೇಗ್ ಮಾಡ್ತಾರೆ, ಹೇಗ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಅವ್ರು ಕೂತಿದ್ದು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ನಾ ಕಲ್ಸೋದ್ ವೇ ನೋಡಿ, ಎಲ್ಲ ಶ್ಲೋಕಾಸ್ ಎಲ್ಲ ಕೇಳಿ ಅವ್ರಿಗೆ ಇಂಟ್ರೆಸ್ಟ್ ಬಂದು ಅವ್ರು ಜಾಯ್ನ್ ಮಾಡಿದ್ರು. ಅಟ್ ದ ಬಿಗಿನಿಂಗ್ ಅವ್ರಿಗೆ ಕ್ವೆಶನ್ ಮಾರ್ಕ್ ಇತ್ತು. ಲೈಕ್ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ನನಗೆ ಕೇಳಿದ್ರು ಅವರು, ಇಲ್ಲ ನಾವು ಜಾಯಿನ್ ಮಾಡ್ಬೋದಾ, ಬಿಕಾಸ್ ನಮ್ಗೀಗ ಅಷ್ಟು ಪ್ರಾಕ್ಟೀಸ್ ನೀವು ಹೇಳ್ಕೊಟ್ಟಿದ್ದು, ಮನೇಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮಗೆ ಟೈಮ್ ಬೇಕು. ನಾವು ಅಂದ್ರೆ ಅಪಾರ್ಟ್ ಫ್ರಮ್ ವರ್ಕ್ ಆಗಿರ್ಬೋದು, ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋದಾಗಿರ್ಬೋದು, ಸೊ ಬಿಸಿ ಇರುತ್ತೆ ನಮಗೆ. ಮಕ್ಳು ಪ್ರಾಕ್ಟೀಸ್ ಮಾಡ್ದಂಗ ನಮ್ಗೆ ಮನೇಲಿ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಬಿಕಾಸ್ ಇದಕ್ಕೆಲ್ಲ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ ಟೈಮು. ಸೊ ಹೇಗೆ ನಮ್ದು ಬಾಡಿ ಎಲ್ಲ ಸಪೋರ್ಟ್ ಮಾಡುತ್ತಾ, ಮಾಡ್ಬೋದಾ ಅಂತ. ಸೊ ನಾನು ಅವಾಗ ಹೇಳಿದೆ, ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಇಂಟ್ರೆಸ್ಟ್ ಇಂದ ಮಾಡಿ ಜಾಯಿನ್ ಆಗಿ ಕಂಟಿನ್ಯೂ ಮಾಡಿ ಅಂತ ನಾನು ಇಷ್ಟೇ ಹೇಳಿದ್ದೆ ಅವ್ರಿಗೆ. ಸೊ ಈಗ ಆಕ್ಚುಲಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಅವ್ರಿಗೆ ಸಣ್ಣ ಮಕ್ಕಳ ಜೊತೆ ಮಾಡೋದು ಸ್ವಲ್ಪ ಅವ್ರಿಗೆ ಹೆಸಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಬಟ್ ಲೇಟರ್ ಈಗ ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ದೇ ಆರ್ ಲೈಕ್ ಫುಲ್ಲಿ ಫ್ರೀ ಆಗಿ ಎಷ್ಟು ಚೆನ್ನಾಗಿ ಕೋಪಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಲೈಕ್ ಅವ್ರ ಮಕ್ಕಳಿಗಿಂತ ಅವ್ರು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಅವ್ರು ಎಲ್ಲರ ಜೊತೆ ಮಿಂಗಲ್ ಆಗಿ, ಅಂದ್ರೆ ಅವ್ರ ಇನಿಷಿಯೇಟಿವ್ ತಗೊಂಡು ಹೇಳ್ಕೊಡೋದಾಗ್ಲಿ, ಶ್ಲೋಕಸ್ ಆಗ್ಲಿ, ಮತ್ತೆ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಈಗ ಅವ್ರದ್ದು ಏನೂ ಇಲ್ಲ. ಲೈಕ್ ಅವ್ರು ಇನ್ನೂ ಒಂದು ಎರಡು ಜನಕ್ಕೆ ರೆಫರ್ ಮಾಡಿ ಅವ್ರಿಗೆ ಹೇಳ್ತಾರೆ ಬಿಟ್ಟರೆ ದೇ ಆರ್ ಲೈಕ್ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಈಗ. ಸೊ ಈಗ ಲೈಕ್ ಫುಲ್ಲಿ ಫ್ರೀ ಇದ್ದಾರೆ ಅವರು.
1: ಈ ನಿಮ್ಮ ಉತ್ತರದ ಮುಖಾಂತರ ಆಚೆ ಇರೋ ನಮ್ಮ ಕೇಳುಗರಲ್ಲಿ ಎಷ್ಟೋ ಗೃಹಿಣಿಯರು ಇರ್ತಾರೆ, ಅವರಿಗೂ ಒಂದು ಇದ್ದೇ ಇರುತ್ತೆ ಆಸೆ, ಆಸೆ ಯಾರಿಗಿಲ್ಲ ಅಂತವರು ಆಸೆ ಇದೇ ಆಲ್ ದೀಸ್ ರೀಸನ್ಸ್. ನೀವು ಏನಂದ್ರೆ ಚಿಕ್ಕ ಮಕ್ಕಳ ಮುಂದೆ ನಾವು ಹೆಂಗ್ ಮಾಡೋದು, ಸಮಯ ಸಿಗುತ್ತೋ ಇಲ್ಲೋ ನೋಡಿ, ಇನ್ನೊಂದ್ 3-4 ಜನ ರೆಫರಲ್ ತಗೊಂಡ್ ಬಂದಿದ್ದಾರೆ ನಿಮ್ ಕಡೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್, ಮಹಿಳೆಯರಿಗೆ ಇದು ಬೇಕು, ಏಕೆಂದ್ರೆ ಇದು ಆಲ್ ಓವರ್ ಪ್ಯಾಕೇಜ್ ಆಗಿದೆ ನನ್ನ ಪ್ರಕಾರ. ಅದೇ ನಾನು ಅದರ ಮೇಲೆ ಫೋಕಸ್ ಮಾಡೋದು. ಕೆಲವೊಂದ್ ಬಾರಿ ಈಗ ನಾವು ಜಿಮ್ ಅಂದ ತಕ್ಷಣ ತೂಕ ಎಬ್ಬಿಸ್ಲಿಕ್ಕೆ ಹೋಗ್ತೇವೆ, ವಿ ಗೆಟ್ ಅವರ್ ಮಸಲ್ಸ್ ವರ್ಕ್ಡ್, ಅದು ಬಿಟ್ಟು ಅಲ್ಲಿ ನೋ ಆಧ್ಯಾತ್ಮ ಇನ್ವಾಲ್ವ್ಡ್, ನೋ ಮೆಮರಿ ಇನ್ವಾಲ್ವ್ಡ್, ಅದರಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಎಸ್ ಅದು ಒಂಥರದ ವ್ಯಾಯಾಮ, ಅದಕ್ಕೆ ಆದಂತಹ ಲಾಭಗಳಿದೆ ಇಲ್ಲ ಅಂತ ಇಲ್ಲ, ಐ ಆಮ್ ನಾಟ್ ಬಿ ಲಿಟ್ಲಿಂಗ್ ದಟ್, ಅದು ಕಮ್ಮಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದು ಇದು ಓವರ್ ಆಲ್ ಪ್ಯಾಕೇಜ್, ಅಂಡ್ ಈಗಿರೋ ಪರಿಸ್ಥಿತಿಯಲ್ಲಿ ಮಹಿಳೆಯರಿಗೆ ಬೇಕಾಗಿದೆ ಇದು ನನಗನ್ಸೋ ಮಠ. ಆದ್ರೂ ನೀವು ಹೇಳಿದ್ರಿ ಗೃಹಿಣಿಯರು ಇಷ್ಟು ಚೆನ್ನಾಗಿ ಅವ್ರು ಬರ್ತಾ ಇದಾರೆ, ಭಾಗವಹಿಸ್ತಿದ್ದಾರೆ, ಅಂಡ್ ದೇ ಆರ್ ಗಿವಿಂಗ್ ದ ಟೈಮ್, ಅವರಲ್ಲಿ ಬದಲಾವಣೆ ಬಗ್ಗೆ ತಾವು ಹೇಳಿದ್ರಿ. ಈಗ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಟ್ರೆಂಡ್ ಆಗಿದೆ, ಏನ್ ಹೇಳಿ ಹುಕ್ ಸ್ಟೆಪ್ ಮೇಲೆ ಡಾನ್ಸ್ ಮಾಡೋದು. ಭರತನಾಟ್ಯಂ ಎಷ್ಟು ಫೇಮಸ್ ಇದೆ ಈಗಿನ ದಿನಗಳಲ್ಲಿ, ಬಿಕಾಸ್ ಎಲ್ಲರ ಒಂದು ಇಂಟ್ರೆಸ್ಟ್ ಆ ಒಂದು ಕ್ಷೇತ್ರದಲ್ಲಿ ಇದೆ, ಬಾಲಿವುಡ್ ಡಾನ್ಸಿಂಗ್ ಅಥವಾ ಒಂದು ಸಿನಿಮಾ ಹಾಡುಗಳ ಮೇಲೆ ಡಾನ್ಸ್. ಏನು ಹೇಳಿಕೆ ಇಷ್ಟಪಡ್ತು?
0: ಸೊ ಇಲ್ಲ, ಆಕ್ಚುಲಿ ಈಗ ಕ್ಲಾಸಿಕಲ್ ಡಾನ್ಸರ್ಸ್ ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾರೆ. ಸೊ ಅಗೇನ್, ಬಟ್ ಅದು ನಮ್ಮ ಕೈಲಿ ಇರಬೇಕು, ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು. ಸೊ ಒಂದು ಪಾಸಿಟಿವ್ ಆಗಿ ತಗೊಳ್ಬೇಕು. ಪಾಸಿಟಿವ್ ಆಗಿ ಯಾವ ತರ ತಗೊಳ್ಬಹುದು ಅಂತ ಈಗ ಹೇಳೋದಾದ್ರೆ, ಒಂದು ನಾವು ಏನಾದರೂ ಹೊಸ ಕಲೀಲಿಕ್ಕೆ ಈಗ ನಾವು ಬೇರೆಯವ್ರದ್ದು ವಿಡಿಯೋಸ್ ನೋಡ್ಬೋದು ಡ್ಯಾನ್ಸದ್ದು. ಸೊ ನಾವು ನೋಡಿದಾಗ ನಮಗೆ ಎಲ್ಲ ವಿಷಯ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವ್ದಾದ್ರು ಒಂದ್ರಲ್ಲಿ ಹಿಂದೆ ಇರ್ಬೋದು ಅಥವಾ ಇನ್ನೂ ನಮ್ಗೆ ಆ ವಿಷಯನ ಗೊತ್ತಿಲ್ಲದೆ ಇರ್ಬೋದು. ಸೊ ನಾವು ಇನ್ನೊಬ್ಬರಲ್ಲಿ ವಿಡಿಯೋಸ್ ಅಲ್ಲಿ ನೋಡ್ಬೋದು ಅಥವಾ ಅವ್ರು ಹೇಳೋ ಒಂದು ನಾಲೆಜ್ ನಮಗಿಲ್ಲ ಅಂದ್ರೇನು. ಸೊ ಕೇಳಿ ಕಲಿಯೋದು, ನೋಡಿ ಕಲಿಯೋದು ತುಂಬ ಇರುತ್ತೆ. ಸೊ ಕಲೀಲಿಕ್ಕೆ ಒಂದು ಯೂಸ್ ಮಾಡ್ಕೊಳ್ಬಹುದು ನಾವು ಬೇರೆಯವರಿಂದ, ಮತ್ತೆ ಇನ್ನೊಂದು ನಮ್ಮ ಹತ್ರ ಇರೋ ಒಂದು ನಾಲೆಜ್ ನ ಶೇರ್ ಮಾಡ್ಲಿಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಈಗ ನನ್ನ ಸ್ಟೂಡೆಂಟ್ಸ್ ಅಷ್ಟೇ, ಈಗ ನಾನು ಕ್ಲಾಸ್ ಅಲ್ಲಿ ಹೇಳಿರ್ತೀನಿ ಹೌದು, ಬಟ್ ಅವ್ರಿಗೇನು ಮನೇಲಿ ಹೋಗಿ ರಿವೈಸ್ ಮಾಡ್ಲಿಕ್ಕೆ, ಕೆಲವರು ಸಣ್ಣ ಮಕ್ಳು ಇರ್ತಾರೆ, ಸೊ ಅವ್ರಿಗೇನು ಜಸ್ಟ್ ವಿಡಿಯೋ. ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಮಕ್ಕಳು ಸಣ್ಣವರಿದ್ದಾರೆ ಅವ್ರಿಗೆ ನಾವಂತೂ ಬರಲ್ಲ ಕ್ಲಾಸ್ಗೆ, ನೀವೇನು ಹೇಳ್ಕೊಟ್ಟಿರ್ತೀರಾ ನಮಗೆ ಗೊತ್ತಾಗೋದಿಲ್ಲ, ನಾವು ರಿವೈಸ್ ಮಾಡಿಸ್ಬೇಕಂದ್ರೆ ನಮ್ಗೆ ವಿಡಿಯೋ ಬೇಕು ರೆಫರೆನ್ಸ್ ಅಂತ. ಸೊ ಒಂದು ಕ್ಲಾಸ್ ಶ್ಲೋಕಸ್ ಆಗಲಿ ಅದ್ರ ವಿಡಿಯೋ ಮಾಡಿ ಕಳಿಸೋದ್ರಿಂದ ಮಕ್ಕಳು ಕೂಡ ಕಲಿತಾರೆ, ಅವ್ರ ಪೇರೆಂಟ್ಸ್ ಓಕೆ ದಿಸ್ ಇಸ್ ದ ರೈಟ್ ವೇ ಟು ಟೇಕ್ ರಿವಿಷನ್ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಇಲ್ಲದ್ರೆ ಈ ತರ ಎಲ್ಲ ಬೇರೆ ಸ್ಕೂಲ್ ಅಲ್ಲಾದ್ರೆ ನಾವು ABCD ಇರುತ್ತೆ ಅದೆಲ್ಲ ಗೊತ್ತಿರೋದೆ, ಪೇರೆಂಟ್ಸ್ ವಿತೌಟ್ ನಾಲೆಜ್ ಕೂಡ ಕಲಿಸ್ಬೋದು, ಬಟ್ ಇದು ಗೊತ್ತಿರೋದಿಲ್ಲ ಅಲ್ಲ ಆಕ್ಚುಲ್ ಆಗಿ. ಸೊ ಈ ತರ ರೆಫರೆನ್ಸ್ ನಾವು ನೋಡಿ ಕಲೀಲಿಕ್ಕೆ ಒಳ್ಳೇದನ್ನಷ್ಟೇ ತಗೊಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ನಾವು ಕಲೀಲಿಕ್ಕಾಗಿರ್ಬೋದು ಅಥವಾ ನಾವು ಕಲಿಸ್ಲಿಕ್ಕೆ ಆಗಿರ್ಬೋದು ಅಥವಾ ನಮ್ದು ಒಂದು ಏನ್ ಹೇಳ್ತೀರಿ ಮೆಮೊರೀಸ್ ಅಂದ್ರೆ ನಾವು ಏನ್ ನಾಲೆಜ್ ನ ಸ್ಟೋರ್ ಮಾಡ್ಕೊಂಡಿರ್ತೀವಿ ಅದನ್ನ ನಮ್ಮ ಒಂದು ಗ್ಯಾಲರಿಲೂ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ಜಸ್ಟ್ ನಾವು ನೋಡಿ ಕಲೀಲಿಕ್ಕೆ. ಆಮೇಲೆ ಕಂಪ್ಯಾರಿಸನ್ ಅಂದ್ರೆ ಲೈಕ್ ಕೆಲವೊಂದ್ರಲ್ಲಿ ನಾವು ತಪ್ಪು ಮಾಡ್ತಿರ್ಬೋದು, ಈಗ ಸ್ಟೆಪ್ಸ್ ಆಗಿರ್ಬೋದು ಯಾವುದು ಇನ್ನೊಬ್ರಲ್ಲಿ ಚೆನ್ನಾಗಿ ಮಾಡ್ತಿದ್ದಾರಂತ ಅದ್ರಲ್ಲಿ ಅದನ್ನು ಅವರಿಂದ ನೋಡಿ ಕಲಿದ್ರಲ್ಲಿ ಯಾವುದು ತಪ್ಪಿಲ್ಲ ಅನ್ಸುತ್ತೆ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾ, ಸೊ ನಾವು ಯಾವಾಗಲೂ ಒಳ್ಳೇದನ್ನ ತಗೊಳ್ಬೇಕು. ಸೊ ನಾನು ಸೋಷಿಯಲ್ ಮೀಡಿಯಾನ ಅದೇ ಥರ ಯೂಸ್ ಮಾಡ್ಕೊಳ್ತೀನಿ. ಯಾವುದು ಲೈಕ್ ನಾನು ನೆಗೆಟಿವ್ ನಾನು ಯಾವತ್ತು ತಗೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳಿದ್ದೆ ಇಲ್ಲ, ಯಾವುದು ಯಾವುದು ಪಾಸಿಟಿವ್ ಇದೆ ಅದನ್ನಷ್ಟೇ ತಗೊಳ್ತೀನಿ ಸೋಷಿಯಲ್ ಮೀಡಿಯಾದಿಂದ.
1: ಅಲ್ಲೇ ಒಂದು ಪ್ರಶ್ನೆ, ಭರತನಾಟ್ಯಂ ಅನ್ನೋ ಈ ಒಂದು ಕಲೆ ಎಲ್ಲ ಆನ್ಲೈನ್ ಆಗಿದೆ, ಆನ್ಲೈನ್ ಕಲಿಸ್ತಾರೆ, ಕ್ಯಾನ್ ಭರತನಾಟ್ಯಂ ಬಿ ಟಾಟ್ ಆನ್ಲೈನ್, ಇದನ್ನ ಆನ್ಲೈನ್ ಕಲಿಸಬಹುದಾ?
0: ಆಕ್ಚುಲಿ ಇದು ತುಂಬಾ ಒಳ್ಳೆ ಕ್ವೆಶನ್, ತುಂಬಾ ಪೇರೆಂಟ್ಸ್ ಇದು ಮೈಂಡ್ ಅಲ್ಲಿ ಇದೆ. ಇದು ಹೇಗಂದ್ರೆ ಅಟ್ ದ ಬಿಗಿನಿಂಗ್ ಯಾ ಸ್ಟೂಡೆಂಟ್ಸ್ ಜಾಯ್ನ್ ಆಗಿರ್ತಾರೆ ಬಿಗಿನಿಂಗ್, ಈಗ ತುಂಬಾ ಕಡೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟಿಂಗ್ ಆನ್ಲೈನ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ನನ್ ಓನ್ ಒಪಿನಿಯನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ ಇಸ್ ಅ ನಾಟ್ ರೈಟ್ ವೇ ಅಂತ. ಬಿಕಾಸ್ ಅವರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಇರೋದಿಲ್ಲ ಅಟ್ ದ ಸ್ಟಾರ್ಟ್. ಸ್ಟಾರ್ಟಿಂಗ್ ಇಂದಾನೆ ಅವ್ರು ಆನ್ಲೈನ್ ಅಂದ್ರೆ ಬಿಕಾಸ್ ನಮ್ ಕ್ಲಾಸ್ ಅಲ್ಲಿ ಹೇಗಾಗುತ್ತೆ ಅಂತ, ಅವ್ರ ಬಾಡಿ ಪೊಸಿಷನ್ ಅಂಗಶುದ್ಧಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಂಗಶುದ್ಧಿ ಇಲ್ಲಾಂದ್ರೆ ನಾವೇ ಗುರುಗಳಲ್ಲಿ ಹೋಗಿ ಅವ್ರಿಗೆ ಏನಾದ್ರು ಲೈಕ್ ಬೆಂಡಿಂಗ್ ಇರ್ಬೋದು ಅಥವಾ ಹ್ಯಾಂಡ್ ಪೊಸಿಷನ್ಸ್ ಇರ್ಬೋದು, ಸೊ ಎಲ್ಲದನ್ನ ನಾವು ಕರೆಕ್ಷನ್ಸ್ ಮಾಡ್ತೀವಿ. ಇಫ್ ಇಟ್ ಇಸ್ ಆನ್ಲೈನ್ ಅವ್ರಿಗೆ ಸ್ಟಾರ್ಟಿಂಗ್ ಹೇಗೆ ಮಾಡ್ಬೇಕಂತೂ ನಾಲೆಜ್ ಇರೋದಿಲ್ಲ, ಐಡಿಯಾಸ್ ಇರೋದಿಲ್ಲ. ಸೊ ಅವಾಗಲೇ ಆನ್ಲೈನ್ ಅಲ್ಲಿ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಪ್ರಾಪರ್ ಕನ್ವೆ ಆಗೋದಿಲ್ಲ ಅಟ್ ದ ಬಿಗಿನರ್ಸ್ಗೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಅದೇ ಲೈಕ್ ಈಗ ಒಂದು 4 to 5 years ಒಂದು ಎಕ್ಸಾಮ್ಸ್ ಆದ ತಕ್ಷಣ ಮಕ್ಕಳಿಗೆ ಅಥವಾ ಇಫ್ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ದಾರೆ ಮಕ್ಕಳು ಬೇರೆ ಪ್ಲೇಸ್ಗೆ, ಆ್ಯಂಡ್ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಕಲಿಬೇಕು, ಕಂಟಿನ್ಯೂ ಮಾಡಬೇಕು, ಸೇಮ್ ಗುರು ಅವ್ರ ಅಂಡರ್ ಕಂಟಿನ್ಯೂ ಮಾಡಬೇಕು, ಆ ಥರ ಇದ್ರೆ ಸಿಚುವೇಶನ್ ಎಸ್ ಆನ್ಲೈನ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಅವ್ರಿಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತಿರುತ್ತೆ ಯಾವ ಥರ ಪೊಸಿಷನ್ ಇರಬೇಕು, ಹೇಗೆ ಮೂವ್ಮೆಂಟ್ ಹೋಗುತ್ತೆ. ಸೊ ಅದೆಲ್ಲ ಆಲ್ರೆಡಿ ನಾವು ಟ್ರೈನ್ ಮಾಡಿರೋದ್ರಿಂದ ಟ್ರೈನ್ ಸ್ಟೂಡೆಂಟ್ಸ್ಗೆ ಆನ್ಲೈನ್ ತಗೊಳ್ಳೋದು ಓಕೆ, ಐ ಅಗ್ರಿ. ಬಟ್ ಅದ ಬಿಗಿನಿಂಗ್ ಅಲ್ಲೇ ಆನ್ಲೈನ್ ಕ್ಲಾಸಸ್ ನನಗೇನು ಸರಿ ಅನ್ಸೋದಿಲ್ಲ.
1: ಏಕೆಂದ್ರೆ ಕೆಲವೊಂದು ವಿಷಯಗಳಿದ್ದಾವೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಕ್ಲಾಸಿಕಲ್ ಭರತನಾಟ್ಯಂ, ಇದು ಒಂದು ಡಿವೋಷನಲ್ ಅಂಡ್ ವೆರಿ ಬಹಳ ಇಂಪಾರ್ಟೆಂಟ್, ಇದರಲ್ಲಿ ನಮ್ಮ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ, ಎಲ್ಲ ಆನ್ಲೈನ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಶ್ನೆಗೆ ಉತ್ತರ ಕೊಟ್ರಿ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಭರತನಾಟ್ಯಂ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್?
0: ನನ್ನ ಫ್ಯೂಚರ್ಸ್ ಪ್ಲಾನ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ವೇಯಲ್ಲಿ ಸೊಸೈಟಿಗೆ ಒಂದು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು. ಬಿಕಾಸ್ ನಾನೀಗ ಆಲ್ರೆಡಿ ಹೇಗೆ ಅಂದರೆ ಗೊತ್ತಿ ಹೇಳಿದ್ದಂಗೆ ನಾನು ಎಂ ಕಾಮ್ ಮಾಡಿ ಕ್ಲಾಸ್ ತಗೊಳ್ತಿದ್ದೇನೆ. ಸೊ ಅಲ್ಲಿ ಈಗ ನಾನು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಲಿಕ್ಕೆ 1 hour ಜರ್ನಿ ಇದೆ ನನಗೆ. ಐ ಹ್ಯಾವ್ ಟು ಟ್ರಾವೆಲ್ ಟು ಬಸ್, ಮತ್ತು ಅಲ್ಲಿಂದ ನೀವು ಕ್ಲಾಸ್ ಒಂದು 2.5 hours ತೊಗೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಆಗಬೇಕು ರಿಟರ್ನ್. ಅದು ನನಗೆ ಆ್ಯಕ್ಚುಲಿ ಟ್ರಾವೆಲ್ 2 hours ಜರ್ನಿನೇ ಆಗಿ ಹೋಗುತ್ತೆ. ಬಟ್ ಅಲ್ಲಿ ಮತ್ತೆ ಅಲ್ಲಿ 2 hours ಟೀಚ್ ಮಾಡಿ ಮತ್ತು ಬರೋದು ಆ್ಯಕ್ಚುಲಿ ಟೈರ್ಡ್. ಬಟ್ ನನ್ನ ಮೇನ್ ಉದ್ದೇಶ ಅಲ್ಲಿಗೆ ಹೋಗ್ಲಿಕ್ಕಂದ್ರೆ ಅವ್ರು ನನಗೆ ಆಲ್ಮೋಸ್ಟ್ 3 years ಬ್ಯಾಕಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಲ್ಲಿ ಇರೋ ಜನ, ಕ್ಲಾಸ್ ತಗೊಳ್ಳಿ ಕ್ಲಾಸ್ ತಗೊಳ್ಳಿ ಅಂತ. ಅಲ್ಲಿನ ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಇದೆ, ಬಟ್ ನೋಬಡಿ ಇಸ್ ರೆಡಿ ಟು ಗೋ ದೇರ್ ಆ್ಯಂಡ್ ಟೀಚ್. ಅದು ಸ್ವಲ್ಪ ಈಗ ಡೆವಲಪಿಂಗ್ ಏರಿಯಾ ಇದೆ ಅದು. ಸೊ ಅಲ್ಲಿ ತುಂಬ ಮಕ್ಳಿಗೆ ಇಂಟ್ರೆಸ್ಟ್ ಇದೆ, ಬಟ್ ಯಾರು ಅಲ್ಲಿ ಅಷ್ಟು ಹೋಗಿ ಟೀಚ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಅಷ್ಟು ಟ್ರಾವೆಲ್ ಮಾಡಬೇಕು ಅನ್ನೋದು. ಸೊ ನಾನು ಆಪ್ಟ್ ಮಾಡಿದ್ದೆ ಅದೇ ರೀಸನ್ಗೆ. ಅಲ್ಲಿನ ಮಕ್ಳಿಗೂ ಲೈಕ್ ಅವರು ಇಂಟ್ರೆಸ್ಟ್ ಇದೆ ಸ್ಕೂಲ್ಸ್ಗೆಲ್ಲ ಲೈಕ್ ಟ್ರಾವೆಲ್ ಮಾಡ್ತಾರೆ ಓಕೆ, ಬಟ್ ಅಗೇನ್ ಅವ್ರಿಗೆ ಇದು ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ. ಸೊ ನನಗೆ ಹೇಗೆ ಇಂಟ್ರೆಸ್ಟ್ ಇತ್ತು, ನನಗೆ ಒಂದು ಕ್ಲಾಸ್ ಸಿಕ್ತು, ನಾನು ನನ್ನ ಡ್ರೀಮ್ ಫುಲ್ಫಿಲ್ ಮಾಡಿಕೊಂಡೆ. ಸೊ ಅದೇ ಥರ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತಲ್ಲ ಲೈಕ್ ಅಷ್ಟು ಜನನೂ ಅವ್ರ ಡ್ರೀಮ್ ಏನು ನಾವು ಟೀಚ್ ಮಾಡೋದಿಲ್ಲ ಅಂದ ತಕ್ಷಣ ಅವ್ರ ಡ್ರೀಮ್ ಫುಲ್ಫಿಲ್ ಆಗದೆ ಹಾಗೆ ಉಳಿಬಾರ್ದಲ್ವಾ. ಸೊ ದಟ್ ಈಸ್ ದ ರೀಸನ್ ನಾನು ಅಲ್ಲೋಗಿ ಟೀಚ್ ಮಾಡ್ತಿದ್ದೀನಿ. ಅದೇ ಥರ ಲೈಕ್ ಮುಂದೆ ಆದ್ರೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ, ನನ್ನ ಕೈಯಲ್ಲಿ ಏನು ಪಾಸಿಟಿವ್ ಒಂದು ಟೀಚಿಂಗ್ ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನು ಕೊಡ್ತಾ ಹೋಗಬೇಕು. ಅದೇ ಥರ ನಮ್ಮ ಟ್ರೆಡಿಷ್ನಲ್ ನಮ್ಮ ಕಲ್ಚರ್ ರೂಟ್ಸ್ನ ನಾನು ಇನ್ನೂ ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಔಟ್ ಮಾಡ್ತಾ ಇರಬೇಕು ಅನ್ನೋದು ನಂದು ಒಂದು ಫ್ಯೂಚರ್ ಪ್ಲಾನ್.
1: ತಾವು MBA ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹೌ ಡಿಡ್ ದಟ್ ಇಂಟ್ರೆಸ್ಟ್ ಸ್ಪಾರ್ಕ್ ಇನ್ ಯು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸೊ ನಾನು ನನ್ನ ಮುಂಚೆ ಡಿಗ್ರಿ ದಟ್ ಇಸ್ BBA ನಾನು ಕಂಪ್ಲೀಟ್ ಮಾಡಿದ್ದು ಸಿಬಾಲ್ಕಲ್ಲಿ. ಸೊ ಅಲ್ಲಿ ನಮಗೆ ಮೋಟಿವೇಶನ್ ಆಗಿ ಪ್ರಕಾಶ್ ಕಡ್ಕೊಳ್ ಸರ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಇಟ್ಸ್ ಬೇಸಿಕಲಿ ಅವರಿಂದಾನೆ ಆಲ್ಮೋಸ್ಟ್ ಅವರೇ ಜಾಸ್ತಿ ನಮಗೆ ಇಂಟ್ರೆಸ್ಟ್ ಫಿಲ್ಅಪ್ ಮಾಡಿದ್ದು ನೆಕ್ಸ್ಟ್ MBA ಮಾಡ್ಬೇಕಂತ. ಯಾ, ಸೊ ಅಗೇನ್ ನನ್ನ ಇಂಟ್ರೆಸ್ಟು HR ಅಲ್ಲಿ ಇತ್ತು, ಲೈಕ್ ಕನೆಕ್ಟಿಂಗ್ ಟು ದ ಪೀಪಲ್, ಅವ್ರದ್ದು ಮಾತುಕತೆ ಆಗಿರಲಿ, ಕನೆಕ್ಟಿಂಗ್ ಟು ಪೀಪಲ್ಸ್ ನಂಗೆ ತುಂಬ ಇಷ್ಟ. ಕನೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ಸ್ ಆಗಿರ್ಬೋದು ಯಾವ್ದಾರು ರಿಲೇಟೆಡ್. ಸೊ ಆ ಥರನೂ ಸರಿ BBAಯಿಂದ MBA ಮುಂದೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಏನಿರುತ್ತೆ. ಸೊ ನನಗೆ ಸ್ಪೆಷಲೈಸೇಷನ್ ತೊಗೊಂಡಿದ್ದು HR ಅಲ್ಲೇ. ಸೊ ಐ ವಾಂಟೆಡ್ ಟು ಡೂ HR ಸ್ಪೆಷಲೈಸೇಷನ್ ಇನ್ MBA ಅಂಡ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇಂಟ್ರೆಸ್ಟ್ ತೊಗೊಂಡು ಮುಂದೆ HR ಫೀಲ್ಡ್ಗೆ ಹೋಗ್ಬೇಕನ್ನೋ ಇಂಟ್ರೆಸ್ಟಿಂದ ನಾನು MBA ಚೂಸ್ ಮಾಡಿದ್ದು.
1: ಹೌ ಆರ್ ಯು ಬ್ಯಾಲೆನ್ಸಿಂಗ್ ಬೋತ್?
0: ನಾನು ಆ್ಯಕ್ಚುಲಿ ಓಪನ್ ಯೂನಿವರ್ಸಿಟಿಲಿ ಮಾಡ್ತಿರೋದು MBA ಇಗ್ನ್ಯೂಅಲ್ಲಿ. ಅದು ಚೂಸ್ ಮಾಡಲಿಕ್ಕೂ ಕೂಡ ರೀಸನ್ ಇದೆ. ಆ್ಯಸ್ ನನಗ ವೀಕ್ಲಿ 7 days ಸೆವೆನ್ ಡೇಸ್ ನಾನು ಕ್ಲಾಸ್ ತೊಗೊಳ್ತೀನಿ, ನಾನು ಕ್ಲಾಸಿಗೆ ಹೋಗ್ತೀನಿ, ಆ್ಯಂಡ್ ಇಲ್ಲೂ ಕಾಲೇಜು ಮ್ಯಾನೇಜ್ ಮಾಡಲಿಕ್ಕೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅನ್ನೋ ರೀಸನ್ಗೆ ಐ ಆಪ್ಟ್ ಫಾರ್ ಓಪನ್ ಯೂನಿವರ್ಸಿಟಿ. ಸೊ ಅಲ್ಲಿ ಓಪನ್ ಯೂನಿವರ್ಸಿಟಿ ಅಂದ ತಕ್ಷಣ ಐ ಕ್ಯಾನ್ ಹ್ಯಾಂಡ್ ಅಂದರೆ ಮ್ಯಾನೇಜ್ ನನ್ನ ಟೈಮಿಂಗ್ ನಾನೇ ಮ್ಯಾನೇಜ್ ಮಾಡ್ಕೊಳ್ಬೋದು. ಈಗ ಕಾಲೇಜ್ ಅಂದರೆ ಕಾಲೇಜ್ ಟೈಮಿಂಗಿಗೆ ಅಲ್ಲಿ ಇರಬೇಕು ಮಾಡಬೇಕು ಆ ಥರ, ಅದನ್ನು ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಉಳಿದ ಟೈಮಲ್ಲಿ ನಾನು ಕ್ಲಾಸಸ್ ಬಗ್ಗೆ ಡ್ಯಾನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಈಗ ಓಪನ್ ಯೂನಿವರ್ಸಿಟಿ ಅಂದರೆ ಡ್ಯಾನ್ಸನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಉಳಿದ ಟೈಮಲ್ಲಿ ನನ್ನ ಸ್ಟಡೀಸನ್ನು ನಾನೇ ಕವರ್ ಅಪ್ ಮಾಡ್ಕೊಳ್ತೀನಿ. ಯಾ, ಸೊ ನಂಗೆ ಇದೆರಡೂ ಮ್ಯಾನೇಜ್ ಮಾಡಬೇಕು ಅಂತ ಐ ಚೋಸ್ MBA ಅಗೇನ್.
1: ಹೌದು, ಬಿಕಾಸ್ ತಾವು ಭರತನಾಟ್ಯಂ ಡಾನ್ಸರ್ ಆಗಿ ಭರತನಾಟ್ಯಂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗುವ ಕಾರಣದಿಂದ ಈ ಎಲ್ಲ ವಿಷಯಗಳು ಆಗ್ತಾ ಇದೆ ಅಂತ ತಿಳಿಸುದ ಹೇಳ್ಬಹುದಾ? ಹಂಗೆ ಭರತನಾಟ್ಯಂ ಒಂದು ಕಾರಣ ಆಗಿರಬಹುದಾ ಟು ಮ್ಯಾನೇಜ್ ಎವ್ರಿಥಿಂಗ್ ಲೈಕ್ ದಿಸ್? ಕಿಯೋಟಿಕ್ ಲೈಫ್ ಇದೆ ತಮ್ಮ ಜೀವನದಲ್ಲಿ, ಬಹಳಷ್ಟು ವಿಷಯಗಳು ನೀವು ಮಾಡ್ತಾ ಇದ್ದೀರಿ.
0: ಸೊ ರೀಸನ್ ಅದೇ, ನನ್ನ ಇಂಟ್ರೆಸ್ಟ್ ನನ್ಗೆ ಭರತನಾಟ್ಯಂ ಅಲ್ಲಿ ಇದೆ. ಸೊ ನನಗೆ ಕಾಲೇಜ್ ಒಂದು ರೀಸನ್ ಆಗಬಾರ್ದು, ನನ್ನ ಒಂದು ಪ್ಯಾಷನ್ ನನ್ನ ಇಂಟ್ರೆಸ್ಟ್ ಈಗ ನನ್ನ ಪ್ರೊಫೆಷನ್ ಆಗಿ ಟರ್ನ್ ಆಗಿದೆ. ಸೊ ಅದನ್ನ ಬಿಟ್ಕೊಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅಗೇನ್ ಅದು ಇಂಟ್ರೆಸ್ಟ್ ಇದೆ, ಅಲ್ಲೂ ನನಗೆ ನಾಲೆಜ್ ಇದೆ, ಇನ್ನೂ ನನ್ನ ನಂಬಿ ಕೆಲವೊಂದು ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ನನ್ನ ಕ್ಲಾಸ್, ಅವ್ರಿಗೂ ಅವರಿಗೆ ಎಕ್ಸಾಮ್ಸ್ ಎಲ್ಲ ಕೊಡ್ತಿದ್ದಾರೆ, ಆಲ್ಮೋಸ್ಟ್ 2-3 ಇಯರ್ಸ್ ಇಂದ ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ನಂದು. ಸೊ ಅವ್ರು ನನ್ನ ಪ್ರಯಾರಿಟೀಸ್ ಆಗ್ತಾರೆ ಮೋರ್ ದೆನ್ ಮೀಗ ನನ್ನ ನಾನು ಹೇಗೆ ನನ್ನ ಗುರುಗಳನ್ನ ನಂಬಿ ನಾನು ಅಡ್ಮಿಷನ್ ಮಾಡಿ ನನ್ನ ಕೆರಿಯರ್ ನಾನು ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡಿದೆ. ಅದೇ ತರ ನನ್ನ ಸ್ಟೂಡೆಂಟ್ಸ್ ಕೂಡ ನನ್ನ ನಂಬಿ ಜಾಯ್ನ್ ಆಗಿರ್ತಾರೆ ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ಸೊ ದಟ್ ಇಸ್ ಬೀಯಿಂಗ್ ಮೋರ್ ಪ್ರಯಾರಿಟಿ ನನಗೆ. ಸೊ ಆ ರೀಸನ್ಗೋಸ್ಕರ ಅವಾಗ ಆಟೋಮೆಟಿಕ್ಲಿ ನಮ್ಗೆ ಇದನ್ನ ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಟ್ ಅ ಟೈಮ್ ಅಂತ ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ದಟ್ ಇಸ್ ದ ರೀಸನ್, ಅದಕ್ಕೋಸ್ಕರ ನಾನು ಇಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಕಾರಣ ಆಗಿರೋದು.
1: ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ, ಯುವಧ್ವನಿ ಲಿಸ್ನರ್ಸ್ಗೆ ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಕ್ಲೋಸಿಂಗ್ ಮೆಸೇಜ್?
0: ಎಸ್, ಸೊ ನಾನು ಏನು ಹೇಳೋದಂದ್ರೆ, ಮೊದಲು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಏನಿದೆ, ಅದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಏನ್ ಮ್ಯಾಟರ್ ಇದ್ರೂ ಅದನ್ನ ಬಿಟ್ಕೊಡ್ಬೇಡಿ. ಬಿಕಾಸ್ ಸಮ್ ಟೈಮ್ಸ್ ಏನಾಗುತ್ತೆ, ಏನೋ ಸ್ವಲ್ಪ ನಾವೇನಾದ್ರೂ ಎಡವಿದ್ರೆ ಓ ಇಷ್ಟೇ ಆಯ್ತೇನು, ಹಿಂದೆ ಇದ್ರಲ್ಲಿ ಅಚೀವ್ ಮಾಡಕ್ ಆಗಲ್ಲ, ಹಿನ್ನ ವೇ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇದನ್ನಿಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು. ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಪ್ಯಾಷನ್. ಅದು ನಮ್ಮ ಇಂಟ್ರೆಸ್ಟ್ ಇಂದ ಬಂದಿರ್ಬೋದು, ಹಾಬಿಯಿಂದ ಬಂದಿರ್ಬೋದು, ಅಟ್ ಒನ್ ಡೇ ಒನ್ ಫೈನಲ್ ಡೇ ಅದು ನಮಗೆ ಪ್ಯಾಷನ್ ಆಗಿ ಟರ್ನ್ ಆಗೇ ಆಗುತ್ತೆ, ಅದು ನಮ್ಮ ಪ್ರೊಫೆಷನ್ ಆಗುತ್ತೆ. ಸೊ ಆ್ಯಂಡ್ ಮತ್ತೊಂದು ಈ ಥರ ಎಲ್ಲ ಸ್ಟೈಲ್ ಅಂದರೆ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ಥರ ಒಂದು ಹಾಬೀಸ್ ಅಥವಾ ಇಂಟ್ರೆಸ್ಟ್ ಏನಿದೆ ಅದು ಪ್ಯಾಷನ್ ಆಗಿ ಟರ್ನ್ ಆಗಿ ತುಂಬ ಪೇಷನ್ಸ್ ಬೇಕು. ಫಸ್ಟ್ ಆಫ್ ಆಲ್ ಪ್ಯಾರೆಂಟ್ಸ್ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಈಗ ಪ್ಯಾರೆಂಟ್ಸ್ ಮೈಂಡಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ, ಈಗ ಅಡ್ಮಿಷನ್ ಮಾಡ್ತಾನೆ ಹೇಳ್ತಾರೆ, ಈಗ ಲೈಕ್ ಲಾಸ್ಟ್ ಮಂತೆ ಲೈಕ್ ಅವರಿಗೆ ಸಮ್ಮರ್ ಹಾಲಿಡೇಸ್ ಇತ್ತು, ಮಕ್ಕಳಿಗೆ ಅವ್ರು ಹೇಳ್ಬಿಡ್ತಾರೆ 2 ಮಂತ್ಸಲ್ಲಿ ಎಲ್ಲ ಕವರ್ ಮಾಡಿ ಕಲ್ಸ್ಕೊಟ್ಬಿಡಿ ಅಂತ. ಸೊ ಇಟ್ಸ್ ವಿದಿನ್ ಪ್ಯಾರೆಂಟ್ಸ್, ಫಸ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಾವೆಷ್ಟು ಪೇಷನ್ಸಲ್ಲಿ ನಾವು ಶ್ರದ್ಧೆಯಿಂದ ಕಲೀಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀವೋ ಅವಾಗ ರಿಸಲ್ಟ್ ಆಟೋಮೆಟಿಕ್ಲಿ ನಮ್ಮ ಹಿಂದೆ ಬರುತ್ತೆ. ನಾವು ಫಸ್ಟೇ ರಿಸಲ್ಟ್ಗೋಸ್ಕರ ರಿಸಲ್ಟ್ ಬೇಕು ರಿಸಲ್ಟ್ ಬೇಕು 2 ಮಂತ್ಸಲ್ಲಿ ಮುಗಿಸ್ಬಿಡ್ಬೇಕು ಅಂತ ಮೈಂಡ್ ಸೆಟ್ ಇದ್ರೆ ಅದು ಆಗೋದಿಲ್ಲ. ಸೊ ಪೇಷನ್ಸ್ ತುಂಬಾ ಮುಖ್ಯ. ನಾವೆಷ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಷ್ಟೇ ನಮಗೆ ರಿಸಲ್ಟ್ ನಮ್ಗೆ ನಾವು ಹುಡ್ಕೊಂಡು ಹೋಗೋದೇ ಬೇಡ, ರಿಸಲ್ಟ್ ಆಲ್ರೆಡಿ ನಮ್ಮ ಹಿಂದೆ ಬಂದ್ಬಿಡುತ್ತೆ ಸಕ್ಸಸ್ ಅನ್ನೋದು. ಸೊ ಪೇಷನ್ಸ್ ಇರಬೇಕು ಮತ್ತು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರಬೇಕು ಈ ತರ ಪ್ಯಾಷನ್ಸ್ ಇದು ಹಾಬೀಸ್ ಅಲ್ಲಿ ಇಂಟ್ರೆಸ್ಟ್ ಅಲ್ಲಿ ಎಲ್ಲ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಭರತನಾಟ್ಯಂ ಡಾನ್ಸರ್ ಆದ ಶ್ರವ್ಯ ಪೂಜಾರಿ ಅವರು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Attention all aspiring health leaders. Here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance site with national and international collaborations including TJU. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and edu.in. For more information, visit CAHED JNMC campus, Nehru Nagar, Belagavi or call 0831-244-444, extension 4327. Karnataka Lingayat Education Society, Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 9912340860. 6 8 or 9 3 8 double 0 5 6 4 8 3.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 8686.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ ಈ ವಿಶೇಷ ಆಫರ್ 31 August 2026 ಮಾತ್ರ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ ನಿಯಮಗಳು ಅನ್ವಯ

0: 3125255500 आणि 2473777
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केल कॅन्सर हॉस्पिटल बेळगावे ते.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: Kelly Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Kelly Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ

0: 3387-1607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ ಫಲೋತ್ಪಾದನ ವಿದ್ಯಾಪೀಠ ಬಾಗಲಕೋಟ್, ICE

0: 9001120 आणि 9071000774.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

काटे एटम बम हो जाए विस्फोट। आशिकों की है शामत

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣಾವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ

0: ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೆರು ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ, 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆ ಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270 ಏರಿಕೆಯಾಗಿದೆ. 1,300 ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟುಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800 ಹೆಚ್ಚು ಜನರನ್ನು ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲ ಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದ್ದು 2ನೇ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆ, 1,300ಕ್ಕೂ ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: Hello dosto and welcome back to your favorite show Be Relaxed with RJ Ayush only on Venu Dhwani 90.4 KLE Kanasu. Aaj hum baat kar rahe hain ek aise vast topic par jiske bare mein log kam hi baat karte hain, yani mansik disability par ya mental health par ya mansik tanav ke upar. Dosto aap agar is sthiti se guzar rahe hain to please help lijiye. Mental health is very normalized and treatable. Ye bahut normal hai aur isko bahut acche se specialist dwara treat kiya ja sakta hai. To please aap aapke parivar के दोस्त या जो भी आपके दिल के करीब है उनसे बात कीजिए इस बारे में, इसे छुपाएं नहीं. दोस्तों अगर आपको जिंदगी खुलकर जीना है, लाइफ में अगर आपको स्ट्रेस है तो खुशियां भी जल्दी आएगी. मतलब मेरा मतलब अगर आप लाइफ में किसी मेंटल हेल्थ से गुजर रहे हैं, आपको स्ट्रेस है, प्रॉब्लम

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 शैक्षणिक ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೇಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

0: 9071120 आणि 9071000074.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 9414703632 आणि 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.